0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇತರರ ತಪ್ಪುಗಳನ್ನ ಹುಡುಕುವುದು ಸುಲಭ, ಆದರೆ ನಮ್ಮ ತಪ್ಪುಗಳನ್ನ ಅರಿತು ತಿದ್ದಿಕೊಳ್ಳುವುದು ಜ್ಞಾನಿಯ ಲಕ್ಷಣ. ಆ ಅರಿವೇ ಜಾಗೃತ ಬುದ್ಧಿಯ ಸಂಕೇತ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 13 ಜುಲೈ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು, ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 ರಿಂದ 1:00 ವರೆಗೆ ಭಾವಸಂಗಮ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ. 1:00 ರಿಂದ 1:30 ಕ್ಕೆ ಹಾಸ್ಯಹೊನಲು ಹಾಸ್ಯ ಕಾರ್ಯಕ್ರಮ. 1:30 ರಿಂದ 2:00 ವರೆಗೆ ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನೋಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ನಂಜುಂಡ ನಿನ್ನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಆನಂದ ಶಿವನ ಶುಭನಾಮ ಜಗದಿ ಅಮರ ಶಿವನಾಮ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಹೇ ಶಿವನಂದನ ಸುರಜನ ವಂದನ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಲೋಕೋದ್ಧಾರನೆ ಜಗದ ಪಿತನೆ, ನಮಿಸುವನು ದೇವ, ನಮೋ ಶಂಕರ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಶಂಕರ ಮನ ನಿನ್ನ ನಾಮ ಹಾಡಿದೆ ನಿನ್ನ ದರ್ಶನ ಪಡೆಯುವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಚ್ಚಿದಾನಂದ ಸ್ವರೂಪ ದೇವ ಸಕಲ ಕಂಟಕ ಹರಣ ಸಾನಂದ ರೂಪ ದೇವೇಶ ಪರಮೇಶ ಜಗದೀಶ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ ಮಂಗಳಾರತಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಈಗ ಪ್ರಸಾರವಾಗಲಿದೆ ಚಿಂತನ ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಕೈ ಹಿಡಿದು ಬರಸಿದರು ಯಾರು ಅತಿ ಮಮತೆಯಲ್ಲಿ, ಇಲ್ಲದಿರೆ ಈ ಮಸಿಗೆ ಚಲು ಬಣ್ಣವೆಲ್ಲಿ. ನಂಬಿ ನೀ ನಮಿಸದಿರೆ ನಗುವನೋ ಗುರುದೇವ, ಮಸಿ ನೀನು ಗುರು ಅವನು ಮುದ್ದು ರಾಮ. ಕೈ ಹಿಡಿದು ಬರಸಬೇಕಂತೆ ಯಾರು ಆ ಭಗವಂತ, ಅವನು ಬರೆಸಿದಂತೆ ನಮ್ಮ ಬರಹ. ಅದಕ್ಕಾಗಿಯೇ ಅಲ್ಲವೇ ವಚನ ಸಾಹಿತ್ಯದಲ್ಲಿ ವಚನೋದ್ಯಾನದಲ್ಲಿ ಒಂದೊಂದು ಮಾತು ಕೂಡ ನಮಗೆ ಎಷ್ಟು ಮಕರಂದಗಳನ್ನು ತಂದು ತುಂಬಿಕೊಡುತ್ತೆ ಅಂತ ಹೇಳಿದರೆ ಮೊಗ್ಗಾಗಿರುವ ಮನಸ್ಸನ್ನು ಹೂವಾಗಿ ಅರಳಿಸುತ್ತೆ. ನೋಡಿ, ಕಾವ್ಯಾನಂದರು ಒಂದು ಕಡೆ ಇಷ್ಟು ಸೊಗಸಾಗಿ ನಮಗೆ ಹೇಳುತ್ತಾರೆ, ನರನಿಗೆ ಶರಣು ಹೋದರೆ ಅದು ದಾಸ್ಯ, ನಿನಗೆ ಶರಣು ಹೋದರೆ ಅದು ಸ್ವಾತಂತ್ರ್ಯವಯ್ಯ, ನನ್ನಲ್ಲೇ ನೆಲೆಯೂರಿದರೆ ಅದು ಬಂಧನ, ನಿನ್ನಲ್ಲಿ ನೆಲೆಯೂರಿದರೆ ಅದು ಬಿಡುಗಡೆ ಅಯ್ಯ, ನನ್ನಷ್ಟಕ್ಕೆ ನಾನ್ ಎಂದರೆ ಅದು ಅಜ್ಞಾನ, ನಿನ್ನಿಷ್ಟದಂತೆ ನಾನ್ ಎಂದರೆ ಅದು ಸುಜ್ಞಾನವಯ್ಯ, ನನಗಾಗಿ ನಾನು ಆರ್ಜಿಸಿದರೆ ಅದು ಅಭಿಶಾಪ, ನಿನಗಾಗಿ ನಿನ್ನವರಿಗಾಗಿ ಆರ್ಜಿಸಿದರೆ ಅದು ವರದಾನವಯ್ಯ, ನಾನು ಬರದರೆ ಅದು ರಚನೆ, ನಾನು ಬರದರೆ ಅದು ರಚನೆ, ನೀನು ಬರಸಿದರೆ ಅದು ವಚನವಯ್ಯ, ನಿನ್ನಿಂದ ನಿನ್ನಲ್ಲಿ ನಿನಗಾಗಿ ನನ್ನಿಯಾಗುವ ಗುಟ್ಟು ತಿಳಿಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಅಂತಹ ಒಂದು ಸಿದ್ದೇಶ್ವರನ ಕೃಪೆಯೇ ಅವನ ಒಲಿದಾಗ ಮೂಡಿಬರುವ ಆ ಲಿಪಿಯ ಸಾಂಗತ್ಯ. ಇಲ್ಲದಿದ್ದರೆ ಕಾಳೆಲ್ಲ ಟೊಳ್ಳು ನೆಲದಲ್ಲಿ ಜಳ್ಳಾಗಿ ಹೋಗುತ್ತೆ. ಯಾವ ಕವಿತೆಗೆ ಆಗಲಿ ಯಾವ ರಾಗ ಯಾವಾಗ ಕೂಡಿ ಬರುತ್ತದೋ ಅದನ್ನು ಯಾರು ಬಲ್ಲರಯ್ಯ? ಅದು ಶಿವನದೇ ಶಕ್ತಿ, ಅದು ಶಿವನದೇ ಭಕ್ತಿ, ಅದು ಶಿವನದೇ ಯುಕ್ತಿ. ಆದ್ದರಿಂದಲೇ ಸೂಕ್ತಿಯಲ್ಲಿ ಹೇಳತಕ್ಕಂಥದ್ದು, ಶಿಕಾರಂ ಮಂಗಳ ರೂಪಂಚ ವಕಾರಂ ವರದಾಯಕಂ. ಅವನ ಜಗತ್ತಿನಲ್ಲಿ ನಾವು ನಿಮಿತ್ತ, ನಮಗಿರಬಹುದು ಬದುಕಿರುವವರೆಗೂ ನಮಗೊಂದು ಧಿಮಾಕು. ಮುದ್ದುರಾಮನೇ ಹೇಳುತ್ತಾನೆ, ಧಿಮಾಕು ನಡೆಯಿಂದ ದಿಕ್ಕು ದೆಸೆ ತಬ್ಬಿಬ್ಬು. ಧಿಮಾಕು ನಡೆಯಿದೆಯಲ್ಲ ಅದು ರಿಮಾರ್ಕ್, ಅದು ಮಾರ್ಕ್ ಅಲ್ಲ. ಅದು ಆ ರಿಮಾರ್ಕಿನಲ್ಲಿ ಸಾಗತಕ್ಕಂತಹ ಆ ಧಿಮಾಕು ನಡೆಯಿಂದ ದಿಕ್ಕು ದೆಸೆ ತಬ್ಬಿಬ್ಬು. ಮತ್ತೇನು ಮಾಡಬೇಕು? ಅಂದ್ರೆ ತಾಳುಮೆಯ ಪರಿಪಾಕ ನಮ್ಮ ದಿನನಿತ್ಯ ಜೀವನದಲ್ಲಿ. ಯಾಕೆ? ಅದಕ್ಕೊಂದು ಉದಾಹರಣೆ ಏನು ಅಂದರೆ, ಹೇಳುತ್ತಾನೆ ನಮ್ಮ ಮುದ್ದುರಾಮ, ಆಮೆ ಗುರಿ ಸೇರುವುದು ಮೊಲ ಹಿಂದೆ ಬೀಳುವುದು. ತಾಳುಮೆಯ ಪರಿಪಾಕದಲ್ಲಿ ಸಾಗಿದಾಗ ಮಾತ್ರ ಬದುಕು ಸಾರ್ಥಕ. ಊರೊಡೆಯ ನಾಡೊಡೆಯ ಜಗದೊಡೆಯ ಅಂತ ಅನ್ನಿಸ್ಕೊಳ್ಬಹುದು ನಾವು. ಆದರೆ ಅದಕ್ಕಿಂತ ಬಹುಮುಖ್ಯವಾಗಿ ನೀನಾರು ಅಂತ ಪ್ರಶ್ನೆ ಹಾಕಿದರೆ ನಮ್ಮಲ್ಲಿ ಉತ್ತರವಿಲ್ಲ. ಕಡಲ ಕರೆಯ ಕಣವಷ್ಟೇ ನಾವು. ಆ ದೃಷ್ಟಿಯಿಂದ ನನ್ನದಿದು ನಾನು ಬರದೆ ಎನ್ನುವ ಅಮಲೇರದಂತೆ ನಾವಿದ್ದರೆ ಆಗ ಪಾತಾಳದ ಒಳಕ್ಕೆ ಬೀಳದಲೆ ನಾವು ಅವನ ಅವಲಂಬನೆಯಲ್ಲಿ ನಡೆಯುವುದಕ್ಕೆ ಸಾಧ್ಯ. ಅದನ್ನೇ ನಮ್ಮ ವಚನ ಸಾಹಿತ್ಯದಲ್ಲಿ ವಚನಕಾರರು ಒಂದು ಮಾತಿನಲ್ಲೇ ಹೇಳಿಬಿಡುತ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ. ಆ ಕೊರಡು ಕೊನರುವಾಗ ಅಲ್ಲಿ ಪದಗಳು ಹೇಗಿರಬೇಕು? ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತು ತುಂಬಿ, ಮನದಲ್ಲಿ ನೆನಹು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವನ ಚರಣ ಕಮಲದೊಳಗೆ ಆನು ತುಂಬಿ ನಾವು ಹಾಡಿಬಿಡಬೇಕು. ಆ ರೀತಿ ಹಾಡುವುದಕ್ಕೆ ನಾವು ಸಂಕಲ್ಪಿಸಿದಾಗ ಅವನ ಕೃಪೆಯಿಂದ ಪದಗಳು ತನ್ನಷ್ಟಕ್ಕೆ ತಾನೇ ಮೂಡಿ ಬರುತ್ತವೆ. ಬೇಂದ್ರೆ ಹೇಳುತ್ತಾರೆ, ಗುರುವಿಂದ ತುಂಬಿ, ಗುರು ಅರವಿಂದ ತುಂಬಿ, ನಂದೆಂದು ತುಂಬಿ, ತಂದೆಂದು ತುಂಬಿ, ಅಂಬಿಕೆಯ ತುಂಬಿ, ನಂಬಿಕೆಯ ತುಂಬಿ, ಆ ಮಾತ ತುಂಬಿ, ಈ ಮಾತ ತುಂಬಿ, ಬಲು ಮಾತ ತುಂಬಿ, ಅದ ತುಂಬಿ, ಇದ ತುಂಬಿ, ತುಂಬಿ ತುಂಬಿ ತುಂಬಿ ತುಂಬಿ ನಮ್ಮನ್ನು ಮಾಡಿದರು ದುಂಬಿ. ಆ ರೀತಿಯ ದುಂಬಿಯಾಗಿ ನಾವು ಜೇನ್ನೊಣಗಳಾಗಿ ಮಕರಂದವನ್ನು ಹೀರುವಂತಾದಾಗ ನಮ್ಮ ಬದುಕಿಗೊಂದು ಸಾರ್ಥಕತೆ ಬರುತ್ತದೆ. ಅಂತಹ ಒಂದು ಸಾರ್ಥಕ ಬದುಕನ್ನು ನಡೆಸುವಾಗ ಒಳಗೆ ಕುಳಿತ ಆ ಶಕ್ತಿ ರೂಪದ ಶಿವ ಹಾಡಿಸುತ್ತಲೇ ನಮ್ಮಲ್ಲಿ ನುಡಿಸುತ್ತಾನೆ, ಪ್ರೇರಣೆಯನ್ನು ಕೊಡುತ್ತಾನೆ, ಸ್ಫುರಣವನ್ನು ನೀಡುತ್ತಾನೆ, ಕಿರಣವನ್ನು ತರುತ್ತಾನೆ. ಹಾಡು ಕವಿಯೇ ಹಾಡು, ಹಾಡು ಕವಿಯೇ ಹಾಡು, ಹೊಸತೊಂದು ಹಾಡು ಹಾಡು, ಯುಗದ ಕಲ್ಯಾಣಕ್ಕೆ, ಜಗದ ಕಲ್ಯಾಣಕ್ಕೆ, ಮನದ ಕಲ್ಯಾಣಕ್ಕೆ ಹೊಸತೊಂದು ಹಾಡು ಹಾಡು. ವಿವಿಧ ರೀತಿಯ ವಿವಿಧ ನೀತಿಯ ವಿವಿಧ ಜನರು ಒಂದೇ, ಹಾಡು ಕವಿಯೇ ಹಾಡು, ಹೊಸತೊಂದು ಹಾಡು ಹಾಡು. ದುಡಿಮೆಯೇ ದೇವರು, ಲೋಕವೇ ದೇವಕುಲ, ಬೆವರೆ ಹೂವು ಹಣ್ಣು ಕಾಯಿ ಕಣ್ಣೀರೆ ತೀರ್ಥ ಎಮ್ಮಂದಿಗರ ಬಾಳು ಸಾವು ನೋವಿನ ಗೋಳ ಉಂಡಿಹವಯ್ಯ ನಮಗದವೇ ಮೋಕ್ಷಂ ಹಾಡು ಕವಿಯೇ ಹಾಡು. ಹೀಗೆ ಹಾಡಿಸುತ್ತ ಭವಸಾಗರವನ್ನ ದಾಟಿಸುತ್ತಾನೆ. ಕೈ ಹಿಡಿದು ಬರೆಸಿದರೆ ತಾನೆ ಅವನ ಮಮತೆಯಲ್ಲಿ ನಮ್ಮ ಈ ನುಡಿಯ ಮಸಿಗೆ ಚೆಲುವಾದ ಬಣ್ಣ. ಇಲ್ಲದಿದ್ದರೆ ಅವನ ಕೃಪೆ, ಇಲ್ಲದಿದ್ದರೆ ಅವನ ಚೆಲುವು ನಮ್ಮಲ್ಲಿ ಮೂಡಿಸದಿದ್ದರೆ ನಾವು ಬರೆಯುವ ಬರಹಗಳಲ್ಲಿ ಎಲ್ಲವೂ ಟೊಳ್ಳು, ಎಲ್ಲವೂ ಜಳ್ಳು. ಎಲ್ಲವೂ ಅವನಿಂದ ಪ್ರೇರಿತವಾದಾಗ ಪ್ರತಿಯೊಂದು ಪದವೂ ಪದಪುಂಜ. ಅದು ಅವನದೇ ಕರುಣೆ, ಅದು ಅವನದೇ ಸ್ಮರಣೆ. ನಾವೇನಿದ್ದರೂ ಅವನ ಪದತಲದಲ್ಲಿ ಬರೀ ನಿಮಿತ್ತ ಮಾತ್ರ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ ಹೇಳ್ತಾರೆ, ಈ ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಜ್ಞಾನವನ್ನ ತಿಳಿದವರು ಪರಮಗತಿಯನ್ನ ಪಡೆದರು. ದಿವ್ಯವಾಗಿರುವಂತಹ ಈ ಜ್ಞಾನದಲ್ಲಿ ನೆಲೆಗೊಂಡವರು ನನ್ನ ರೀತಿಯ ದಿವ್ಯ ಸ್ವಭಾವವನ್ನ ಪಡೆಯವರು ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನೆಂದು ಹೆಸರು, ಅದು ಜನನದ ಮೂಲ. ನಾನು ಆ ಬ್ರಹ್ಮನಿಗೆ ಗರ್ಭದಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ ಅಂತ ಭಗವಂತ ಹೇಳ್ತಾರೆ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ನೀನು ತಿಳಿದುಕೊಳ್ಳಬೇಕು. ಪ್ರತಿ ಸರ್ವಯೋನಿಷು ಕೌಂತೆ ಎಲ್ಲ ಜೀವಿಗಳಿಗೆ ತಂದೆ ನಾನು, ಎಲ್ಲ ಜೀವಿಗಳ ಪಿತಾಮಹ ನಾನು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಭಗವದ್ಗೀತೆಯ ಈ ಸಂದೇಶವನ್ನು ಪ್ರತಿಯೊಬ್ಬರೂ ಅರಿತುಕೊಂಡ್ರೆ ಕೇವಲ ಭಾರತೀಯರು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರುವಂಥ ಎಲ್ಲರೂ ಕೂಡ ಇದನ್ನು ಅರಿತುಕೊಂಡ್ರೆ ಸೊ ನಮ್ಮಲ್ಲಿ ಆ ಒಂದು ಭ್ರಾತೃತ್ವ ಅನ್ನುವಂಥದ್ದು ಬೆಳೆಯುತ್ತದೆ. ವಿಶ್ವ ಭ್ರಾತೃತ್ವ ಅಥವಾ ವಸುದೇವ ಕುಟುಂಬಕಂ ಅನ್ನುವಂಥ ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಯಾಕೆಂದರೆ ಇಲ್ಲಿ ಕೇವಲ ಭಾರತೀಯರ ತಂದೆ ನಾನು ಅಂತ ಹೇಳ್ತಾ ಇಲ್ಲ ಶ್ರೀಕೃಷ್ಣ. ಸರ್ವಯೋನಿಷು ಕೌಂತೆಯ ಪ್ರತಿಯೊಬ್ಬರು, ಸುಹೃದಂ ಸರ್ವಭೂತಾನಾಂ, ಎಲ್ಲರ ತಂದೆ ನಾನು ಅನ್ನೋದನ್ನು ಭಗವಂತ ಹೇಳ್ತಾರೆ ಅಲ್ವಾ. ಪ್ರತಿಯೊಂದು ಜೀವಿಗಳ ತಂದೆ ಅಂತ ಹೇಳ್ತಾರೆ. ಸೊ ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅನ್ನೋದನ್ನು ನಾವು ಒಪ್ಪಿಕೊಂಡಾಗ ಸೊ ನಮ್ಮಲ್ಲಿ ದ್ವೇಷ, ಅಸೂಯೆ ಅಥವಾ ಹೊಡೆದಾಟ ಇದೆಲ್ಲವೂ ನಿಂತು ಹೋಗುತ್ತೆ. ಭಗವದ್ಗೀತೆಯ ಜ್ಞಾನ ಪ್ರತಿಯೊಬ್ಬರಿಗೂ ಇರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದಾದಮೇಲೆ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ಇಲ್ಲಿ ಭಗವಂತ ವಿವರಿಸ್ತಾ ಹೋಗ್ತಾರೆ.

ನಮೌವ್ಯಯಂ. ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಸೊ ಈ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ. ನಾವು ನಿತ್ಯ, ಸೊ ನಿತ್ಯನಾದ ಜೀವಿಯು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಜೀವಿ ನಿತ್ಯ ಶಾಶ್ವತ. ನಾವು ಆತ್ಮ, ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ನಾವು ಯಾವಾಗಲೂ ಶಾಶ್ವತವಾಗಿ ಇರುತ್ತೇವೆ. ಆದರೆ ಈ ಐಹಿಕ ಪ್ರಕೃತಿಗೆ ನಾವು ಬಂದಾಗ ಪಂಚಭೂತಗಳಿಂದ ಕೂಡಿರುವಂತಹ ಈ ಶರೀರ ನಮಗೆ, ಸೊ ಯಾವ ಥರ ಅದಾದಮೇಲೆ ಸೂಕ್ಷ್ಮ ದೇಹ, ಅದಾದಮೇಲೆ ಮೂರು ಗುಣಗಳು, ಇಲ್ಲಿ ನಮ್ಮನ್ನು ಯಾವ ಥರ ಒಂದು ಕವರ್ ಮಾಡುತ್ತೆ ಅಂದರೆ ಈ ಐಹಿಕ ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ನಾವು ಇವುಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತೇವೆ ಅಂತೇಳಿ. ಜೀವಿಯು ಲೌಕಿಕನಾದವನು, ಆದ್ದರಿಂದ ಅವನಿಗೂ ಐಹಿಕ ಪ್ರಕೃತಿಗೂ ಸಂಬಂಧವಿಲ್ಲ. ಆದರೂ ಆತನು ಐಹಿಕ ಜಗತ್ತಿನಿಂದ ಬದ್ಧನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ಗುಣತ್ರಯಗಳ ಪ್ರಬಲ ಪ್ರಭಾವದಲ್ಲಿ ವರ್ತಿಸುತ್ತಿದ್ದಾನೆ. ಪ್ರಕೃತಿಯ ಬೇರೆ ಬೇರೆ ಅಂಶಗಳಿಂದ ಜೀವಿಗಳಿಗೆ ಬೇರೆ ಬೇರೆ ಬಗೆಯ ದೇಹಗಳು ಲಭ್ಯವಾಗುತ್ತವೆ. ಇದರಿಂದ ಅವರು ಆ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸಲು ಪ್ರೇರಣೆ ಪಡೆಯುತ್ತಾರೆ. ಸುಖ ದುಃಖಗಳ ವೈವಿಧ್ಯಕ್ಕೆ ಇದು ಕಾರಣ. ಸೊ ಯಾಕೆ ಭಗವಂತ ಈ ಮೂರು ಗುಣಗಳನ್ನು ಸೃಷ್ಟಿಸಿದ್ರು ಅಂತ ಯಾರಾದರೂ ಕೇಳ್ಬೋದು. ಈ ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳು ಅಂದರೆ ಈಗ ಯಾವ ನಿಯಮಗಳು ಇರಲೇಬೇಕಲ್ವಾ. ಈಗ ನೀವು ಯಾವುದೇ ಒಂದು ದೇಶಕ್ಕೆ ಹೋದರೂ ಆ ದೇಶದ ನಿಯಮಗಳು ಅನ್ನುವಂಥದ್ದು ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕಾನೂನು ವ್ಯವಸ್ಥೆ, ಇದೆಲ್ಲವೂ ಯಾಕೆ ಇರುತ್ತೆ. ಸೊ ಶಾಂತಿಯಿಂದ ಎಲ್ಲರೂ ಬಾಳೋದಕ್ಕೋಸ್ಕರ ಇರುತ್ತೆ. ಯಾರಾದರೂ ರೂಲ್ಸನ್ನು ಬ್ರೇಕ್ ಮಾಡಿದರೆ ಅವರು ಶಿಕ್ಷೆಗೆ ಅರ್ಹರಾಗುತ್ತಾರೆ. ಹಾಗೆ ಇಲ್ಲಿ ಐಹಿಕ ಪ್ರಪಂಚದಕ್ಕೆ, ಐಹಿಕ ಪ್ರಪಂಚವನ್ನು ಸೃಷ್ಟಿಸಿದ ಭಗವಂತ ಅದರದ್ದೇ ಆದ ನಿಯಮಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ರಚಿಸಿದ್ದಾರೆ, ಕರ್ಮದ ನಿಯಮ. ಸೊ ಹೇಗೆ ಇಲ್ಲಿ ಅಂದರೆ ಯಾವ ಥರ ಕರ್ಮದ ನಿಯಮ ನಮ್ಮ ಮೇಲೆ ಕೆಲಸ ಮಾಡುತ್ತೆ, ಯಾವ ಥರ ಕರ್ಮಕ್ಕೆ ಯಾವ ಥರ ಶಿಕ್ಷೆ ಅನ್ನುವಂಥದ್ದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ, ಶಾಸ್ತ್ರಗಳಲ್ಲಿ ಅದರ ಬಗ್ಗೆ ವಿವರಣೆ ಇದೆ. ಹಾಗೆ ಈ ಪ್ರಕೃತಿಯ ಮೂರು ಗುಣವನ್ನು ಕೂಡ ಭಗವಂತ ಇಲ್ಲಿ ಸೃಷ್ಟಿಸ್ತಾರೆ, ಯಾಕಂದರೆ ಈ ನಿಯಮಗಳ ಅಡಿಯಲ್ಲಿ ನಾವು ಬದುಕಬೇಕು. ಇದು ಐಹಿಕ ಜಗತ್ತು, ಐಹಿಕ ಜಗತ್ತಿನ ಗುಣಲಕ್ಷಣಗಳೇ ಹಾಗೆ. ಇಲ್ಲಿ ಎಲ್ಲ ನಿಯಮಗಳಿವೆ, ಆದರೆ ಶಾಶ್ವತವಾದಂಥ ಲೋಕದಲ್ಲಿ ನಿಯಮಗಳಿಲ್ಲ. ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಸುಖ ಸಂತೋಷದಿಂದ ಇರುವಂಥದ್ದು. ಆದರೆ ಐಹಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ, ಮತ್ತು ಇಲ್ಲಿ ಮೂರು ಗುಣಗಳಿಂದ ನಾವು ಬಂಧಿತರಾಗುತ್ತೇವೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮನ್ನು ಪವಿತ್ರೀಕರಿಸೋದಕ್ಕೆ ಇರುವಂಥದ್ದು. ಈಗ ಕರ್ಮಗಳ ನಿಯಮವನ್ನು ಸರಿಯಾಗಿ ಅರಿತುಕೊಂಡವನು ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ. ಸೊ ಯಾವ ಥರ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಅವನು ಶಾಸ್ತ್ರಗಳ ಪ್ರಕಾರ ಅರಿತುಕೊಳ್ತಾನೆ. ಈ ಮೂಲಕ ಅವನು ಭಗವಂತನ ಜೊತೆ ಮತ್ತೆ ಕನೆಕ್ಟ್ ಆಗ್ತಾನೆ. ಸೊ ಹೀಗೆ ಆದ್ದರಿಂದ ಇಲ್ಲಿ ಇರುವಂಥ ಎಲ್ಲ ಅರೇಂಜ್ಮೆಂಟು ಕೊನೆಗೆ ನಾವು ಅಲ್ಟಿಮೇಟ್ಲಿ ಅಂತತೋಗತ್ವ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವಂಥದ್ದು. ಆದರೆ ಜನರಿಗೆ ಅದು ಅರ್ಥ ಆಗಲ್ಲ. ಆದ್ದರಿಂದ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು, ಈ ಜ್ಞಾನ ಇದು ಶ್ರೇಷ್ಠವಾದದ್ದು, ಇದನ್ನು ತಿಳಿದುಕೊಳ್ಬೇಕು. ಒಬ್ಬ ಯಾವ ಗುಣದಲ್ಲಿ ಇದ್ದಾನೆ ಅನ್ನೋದನ್ನು ಅವನು ಅರಿತುಕೊಂಡು ಅವನ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಇರಿಸುವಂಥ ಕಾರ್ಯವನ್ನು ಅವನು ಮಾಡಬೇಕು. ಆ ಉದ್ದೇಶದಿಂದ ಇಲ್ಲಿ ಭಗವಂತ ಈ ಮೂರು ನಿಯಮಗಳ ಬಗ್ಗೆ ವಿವರಿಸ್ತಾರೆ, ಮೂರು ಗುಣಗಳ ಬಗ್ಗೆ. ತತ್

0: ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿತರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ. ಈಗ ಸತ್ವಗುಣ, ರಜಗುಣ, ತಮೋಗುಣ, ಈ ಮೂರು ಗುಣಗಳು ಅಹಿಕ ಪ್ರಕೃತಿಯಲ್ಲಿ ಇರುವಂಥದ್ದು. ಸೊ ನಮ್ಮಲ್ಲಿ ಕೂಡ ಆ ಗುಣಗಳು ಹೇಗೆ ಇರುತ್ತೆ ಅಂತೇಳಿ. ಈಗ 100% ಸತ್ವಗುಣದಲ್ಲಿ ಒಬ್ರು ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವರಲ್ಲಿ 85% ಸತ್ವಗುಣ ಇರ್ಬೋದು, ಇನ್ನೊಂದು 10% ರಜಗುಣ, ಇನ್ನೊಂದು 5% ತಮೋಗುಣ ಇರ್ಬೋದು. ಕೆಲವರಲ್ಲಿ ರಜಗುಣ ಹೆಚ್ಚಿರ್ಬೋದು, 70% ರಜಗುಣ, 10% ಸತ್ವಗುಣ, ಇನ್ನೊಂದು 20% ತಮೋಗುಣ, ಹೀಗೆ ಇರ್ಬೋದು. ಸೊ ಯಾರಲ್ಲಿ ಯಾವುದು ಪ್ರಾಮಿನೆಂಟ್ ಆಗಿ, ಅಂದರೆ ಯಾವುದು ಹೆಚ್ಚಿರುತ್ತೋ ಅದರ ಪ್ರಕಾರ ಅವರು ಯಾವ ಗುಣದವರು ಅಂತ ಹೇಳಲಾಗುತ್ತದೆ. ಸೊ ಹಾಗೆ ಇಲ್ಲಿ ಸತ್ವಗುಣ ಇತರ ಎರಡು ಗುಣಗಳಿಗಿಂತ ನಿರ್ಮಲವಾದದ್ದು, ರಜೋ ಮತ್ತು ತಮೋಗುಣಗಳಿಂದ ಅದು ಪ್ರಕಾಶಮಾನವಾದದ್ದು. ಆದರೆ ಅವರಿಗೆ ಕೂಡ ಬದ್ಧತೆ ಅನ್ನುವಂಥದ್ದಿದೆ. ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಅವರು ಬದ್ಧರಾಗುತ್ತಾರೆ ಅಂತೇಳಿ. ಸೊ ಈಗ ಅಹಿಕ ಪ್ರಕೃತಿಯಿಂದ ಬದ್ಧರಾದ ಜೀವಿಗಳು ಹಲವು ಬಗೆಗಳವರು. ಒಬ್ಬನು ಸುಖವಾಗಿರುತ್ತಾನೆ, ಮತ್ತೊಬ್ಬನು ಬಹು ಚಟುವಟಿಕೆಯಿಂದ ಇರುತ್ತಾನೆ, ಇನ್ನೊಬ್ಬನು ನಿಸ್ಸಹಾಯಕನಾಗಿರುತ್ತಾನೆ. ಈ ಎಲ್ಲ ಬಗೆಗಳ ಮಾನಸಿಕ ಅಭಿವ್ಯಕ್ತಿಗಳು ಪ್ರಕೃತಿಯಲ್ಲಿ ಜೀವಿಗಳ ಬದ್ಧ ಸ್ಥಿತಿಗೆ ಕಾರಣ. ಅವು ಹೇಗೆ ಭಿನ್ನವಾಗಿ ಬದ್ಧವಾಗಿರುತ್ತವೆ ಎನ್ನುವುದನ್ನು ಭಗವದ್ಗೀತೆಯ ಈ ವಿಭಾಗದಲ್ಲಿ ವಿವರಿಸಿದೆ. ಸತ್ವಗುಣವನ್ನು ಮೊದಲು ಪರಿಶೀಲಿಸಿದೆ. ಈ ಅಹಿಕ ಜಗತ್ತಿನಲ್ಲಿ ಸತ್ವಗುಣವನ್ನು ಬೆಳೆಸಿಕೊಳ್ಳುವುದರ ಪರಿಣಾಮವೆಂದರೆ ಅಂತಹ ಮನುಷ್ಯ ಬೇರೆ ರೀತಿಯಲ್ಲಿ ಬದ್ಧರಾಗಿರುವವರಿಗಿಂತ ಬುದ್ಧಿವಂತನಾಗಿರುತ್ತಾನೆ. ಸತ್ವಗುಣವಿರುವವನ ಮೇಲೆ ಅಹಿಕ ದುಃಖಗಳು ಅಷ್ಟು ಪರಿಣಾಮವನ್ನು ಮಾಡುವುದಿಲ್ಲ ಮತ್ತು ಅವನಿಗೆ ಅಹಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾವನೆ ಇರುತ್ತದೆ. ಸತ್ವಗುಣದಲ್ಲಿ ಮನುಷ್ಯನು ಪಾಪಕರ್ಮಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮುಕ್ತನೇ ಆಗುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಸುಖದ ಭಾವನೆಗೆ ಕಾರಣ. ವಾಸ್ತವವಾಗಿ ಸತ್ವಗುಣ ಎಂದರೆ ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖದ ಭಾವನೆ ಎಂದರ್ಥ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಇಲ್ಲಿ ಒಂದು ಕಷ್ಟ ಇದೆ. ಜೀವಿ ಸತ್ವಗುಣದಲ್ಲಿದ್ದಾಗ ತಾನು ಜ್ಞಾನದಲ್ಲಿ ಮುಂದುವರಿದಿದ್ದೇನೆ ಮತ್ತು ಇತರರಿಗಿಂತ ಶ್ರೇಷ್ಠ ಎನಿಸುವಂತೆ ಬದ್ಧ ಸ್ಥಿತಿಗೆ ಬರುತ್ತಾನೆ. ಹೀಗೆ ಅವನು ಬದ್ಧನಾಗುತ್ತಾನೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳೆಂದರೆ ವಿಜ್ಞಾನಿ ಮತ್ತು ತತ್ವಶಾಸ್ತ್ರಜ್ಞರು. ಇಬ್ಬರಿಗೂ ತಮ್ಮ ಜ್ಞಾನದ ವಿಷಯದಲ್ಲಿ ತುಂಬ ಹೆಮ್ಮೆ. ಸಾಮಾನ್ಯವಾಗಿ ಅವರು ತಮ್ಮ ಜೀವನದ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಿಕೊಳ್ಳುವುದರಿಂದ ಒಂದು ಬಗೆಯ ಐಹಿಕ ಸುಖದ ಭಾವನೆ ಬರುತ್ತದೆ. ಬದ್ಧ ಬದುಕಿನಲ್ಲಿನ ಈ ಹೆಚ್ಚಿನ ಸುಖದ ಭಾವನೆಯಿಂದ ಅವರು ಐಹಿಕ ಪ್ರಕೃತಿಯ ಸತ್ವಗುಣದಿಂದ ಬಂಧಿತರಾಗ್ತಾರೆ. ಇದರಿಂದ ಸತ್ವಗುಣದಲ್ಲಿ ಕೆಲಸ ಮಾಡುವುದರತ್ತ ಅವರು ಆಕರ್ಷಿತರಾಗ್ತಾರೆ. ಈ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಆಕರ್ಷಣೆ ಇದ್ದಷ್ಟು ಕಾಲವು ಅವರು ಪ್ರಕೃತಿಯ ಗುಣಗಳಲ್ಲಿ ಯಾವುದಾದ್ರೊಂದು ಬಗೆಯ ದೇಹವನ್ನು ಪಡೆಯಬೇಕಾಗುತ್ತೆ. ಹೀಗೆ ಬಿಡುಗಡೆಯಾಗುವುದರ ಸಂಭವವೂ ಇಲ್ಲ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಸಂಭವವೂ ಇಲ್ಲ. ಮನುಷ್ಯನು ಮತ್ತೆ ಮತ್ತೆ ಒಬ್ಬ ತತ್ವಶಾಸ್ತ್ರಜ್ಞನಾಗಬಹುದು, ವಿಜ್ಞಾನಿಯಾಗಬಹುದು ಅಥವಾ ಕವಿಯಾಗಬಹುದು. ಅದೇ ಹುಟ್ಟು ಸಾವುಗಳ ಅದೇ ತೊಂದರೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಿಕೊಳ್ಳಬಹುದು. ಆದರೆ ಅಹಿಕ ಶಕ್ತಿಯ ಮಾಯೆಯಿಂದ ಈ ಬಗೆಯ ಬದುಕು ಸಂತೋಷಕರವಾಗಿದೆ ಎಂದು ಮನುಷ್ಯನು ಭಾವಿಸ್ತಾನೆ. ಸೊ ಇಲ್ಲಿ ಸತ್ವಗುಣದಲ್ಲಿ ಕೂಡ ಸುಖ ಮತ್ತು ಜ್ಞಾನದ ಪ್ರಜ್ಞೆ ಅವರನ್ನು ಬಂಧಿಸುತ್ತದೆ. ತಾವು ಸುಖವಾಗಿದ್ದೇವೆ ಮತ್ತು ನಮಗೆ ಎಲ್ಲವೂ ತಿಳಿದಿದೆ ಅನ್ನುವಂಥ ಒಂದು ಪ್ರಜ್ಞೆಯಲ್ಲಿ ಅವರು ಇರುತ್ತಾರೆ. ನಾವು ತಿಳಿದಿದ್ದದ್ದೇ ಅದು ಅಲ್ಟಿಮೇಟ್ ಆಗಿರುತ್ತೆ, ಅದಕ್ಕಿಂತ ಮಿಗಿಲಾದ ಜ್ಞಾನ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. 7ನೇ ಶ್ಲೋಕ. ರಜುರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ರಜೋಗುಣವು ಮಿತಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೊ ರಜೋಗುಣದಲ್ಲಿ ಮಿತಿಯಿಲ್ಲದ ಆಸೆಗಳು, ಒಂದರ ನಂತರ ಇನ್ನೊಂದು ಆಸೆಗಳು ಬರ್ತಾನೆ ಇರುತ್ತೆ, ತೃಪ್ತಿ ಅನ್ನುವಂಥದ್ದೇ ಇರುವುದಿಲ್ಲ. ಸೊ ಆದ್ದರಿಂದ ಅವನು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಪ್ರತಿಯೊಂದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ನೋಡುವಂಥದ್ದು, ಅದರಿಂದ ನನಗೇನು ಲಾಭ ಇರುತ್ತೆ ಅನ್ನುವಂಥದ್ದು, ಅದೆಲ್ಲವೂ ಒಂದು ರಜಗುಣದ ಲಕ್ಷಣ. ಅದಲ್ಲದೆ ಸ್ತ್ರೀ ಪುರುಷರ ಪರಸ್ಪರ ಆಕರ್ಷಣೆಯು ಕೂಡ ರಜಗುಣದ ಲಕ್ಷಣ. ರಜಗುಣ ಹೆಚ್ಚಾದಾಗ ಮನುಷ್ಯನಿಗೆ ಐಹಿಕ ಭೋಗದ ಹಂಬಲವಾಗುತ್ತದೆ. ಅವನು ಇಂದ್ರಿಯ ತೃಪ್ತಿಯನ್ನು ಬಯಸ್ತಾನೆ. ಇಂದ್ರಿಯ ತೃಪ್ತಿಗಾಗಿ ರಜಗುಣದ ಮನುಷ್ಯನು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಗೌರವವನ್ನು ಬಯಸ್ತಾನೆ. ಇದರ ಮುಂದಿನ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: सर्वेषु कालेषु
1: मामनुस्मरयुध्यच
0: मय्यर्पितमनो बुद्धिः।

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. निळू फुले हिंदी मराठी चित्रपट अभिनेते यांच्याच पुण्यतिथी. इंदिरा संत कवयित्री व लेखिका साहित्य अकादमी पुरस्कार प्राप्त यांची पुण्यतिथी आजच. पंडित के जी गिंडे ध्रुपद गायक संगीतकार शिक्षक यांची पुण्यतिथी आजच्याच दिवशी. धोंडीराज शास्त्री स्वातंत्र्य सैनिक आणि लेखक यांची पुण्यतिथी आजच आहे. बाजी प्रभू देशपांडे पावनखिंड लढवणारे यांची पुण्यतिथी आजच्याच दिवशी. या होत्या आजच्या पुण्यतिथीने. आज सोबत मनीष निरोप घेते, उद्या पुन्हा येईनच, पण तोपर्यंत तुम्ही ऐकत रवणधुनी 90.4 FM KLE ಗಣಸು. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 KLE ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ 1:30 to 2:00 ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 KLE ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 KLE ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 KLE ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಾನು ಡಾಕ್ಟರ್ ಅರುಣ್ ಚೌಗಲೆ, ಪ್ರೊಫೆಸರ್ HOD, ಡಿಪಾರ್ಟ್ಮೆಂಟ್ ಆಫ್ ಪ್ಲಾಂಟ್ ಮೆಡಿಸಿನ್, KLE BMK ಆಯುರ್ವೇದ ಕಾಲೇಜ್, ಶಾಪುರ್, ಬೆಳಗಾವಿ. ಇವತ್ತು ನಿಮ್ಮ ಮುಂದೆ ನಾನು ಔಷಧಿ ಸಸ್ಯಗಳ ಮಹತ್ವ ಹಾಗೂ ಅವುಗಳ ಉಪಯೋಗದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬಯಸುತ್ತೇನೆ. ಜೀವನದಲ್ಲಿ ಸಸ್ಯಗಳು ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಈಗಿನ ಕಾಲದಲ್ಲಿ ಔಷಧೀಯ ಸಸ್ಯಗಳು ಹೊಂದಿವೆ. ಸಸ್ಯಗಳನ್ನು ಬೆಳೆಸುವುದಕ್ಕಿಂತ ಈಗಿನ ಕಾಲದ ರೋಗ ರುಜಿನಗಳ ಲಕ್ಷಣಗಳನ್ನು ಮನೆಯಲ್ಲಿಯೇ ಶಮನ ಮಾಡಲು ನಮಗೆ ಔಷಧಿ ಸಸ್ಯಗಳ ಜ್ಞಾನ ತಿಳುವಳಿಕೆ ಅತಿ ಅಗತ್ಯ. ಅದಕ್ಕಾಗಿ ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಒಬ್ಬ ಮನುಷ್ಯ ಅಥವಾ ಒಬ್ಬ ಮಗು ತನ್ನ ಜೀವಮಾನದಲ್ಲಿ ಕನಿಷ್ಠ 10 ಔಷಧಿ ಸಸ್ಯಗಳನ್ನು ನೆಟ್ಟು ಬೆಳೆಸಿ ಅವುಗಳ ಉಪಯೋಗ ಹಾಗೂ ಮಹತ್ವದ ಬಗ್ಗೆ ತಿಳಿದುಕೊಂಡು ಆ ಜ್ಞಾನವನ್ನು ತಮ್ಮ ಮನೆಯಲ್ಲಿ ಅಥವಾ ಸಂಬಂಧಿಕರ ಮನೆಯಲ್ಲಿ ಅಥವಾ ನೆರೆಹೊರೆಯವರ ಮನೆಯಲ್ಲಿಯ ಸಣ್ಣ ಪುಟ್ಟ ರೋಗ ಲಕ್ಷಣಗಳಿಗಾಗಿ ಸಸ್ಯ ಔಷಧಿ ಸಸ್ಯಗಳ ಜ್ಞಾನವನ್ನು ಮನೆಮದ್ದಾಗಿ

ಅಮೃತ ಬಳ್ಳಿಯ ಪತ್ರದ ಸ್ವರಸವನ್ನು ಕಷಾಯವನ್ನು ನೀವು ಕುಡಿಸುತ್ತಾ ಹೋದರೆ ಮಕ್ಕಳ ರೋಗ ನಿರೋಧಕ ಶಕ್ತಿಯು ವೃದ್ಧಿಯಾಗುವ ಸಂಭವನೀಯತೆ ಹೆಚ್ಚಿರುತ್ತದೆ. ಹಾಗೆ ಮತ್ತೊಂದು ಮನೆ ಮದ್ದು ಅಥವಾ ಔಷಧಿ ಸಸ್ಯ ಅಂದರೆ ತುಳಸಿ. ತುಳಸಿ ಸ್ವರಸವನ್ನು, ತುಳಸಿ ರಸವನ್ನು ನೀವು ಯಾವುದೇ ಸಣ್ಣ ಮಕ್ಕಳ ಅಥವಾ ದೊಡ್ಡವರ ಕೆಮ್ಮು, ನೆಗಡಿ, ಶೀನು ಮುಂತಾದ ಶ್ವಾಸಕೋಶದ ತೊಂದರೆಗಳಿಗಾಗಿ ನೀವು ಮನೆಮದ್ದಾಗಿ ಬಳಸಬಹುದು. ಹಾಗೇ ಶುಂಠಿ ಮನೆಯಲ್ಲೇ ಸಿಗುತ್ತದೆ, ಶುಂಠಿ ಇದರ ಕಷಾಯವನ್ನು ದಿನಾಲು ಮುಂಜಾನೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಿಮ್ಮ ಮೈಯಲ್ಲಿನ ಬಾವು, ಊತ, ಸಂಧಿಯ ನೋವು ಇವುಗಳಲ್ಲಿ ಅತಿ ಪರಿಣಾಮಕಾರಿಯಾಗಿ ಇದು ತನ್ನ ಕೆಲಸವನ್ನು ತೋರಿಸುತ್ತದೆ. ಹಾಗೆ ಒಂದು ಇನ್ನೊಂದು ಸಸ್ಯವೆಂದರೆ ನಿಮಗೆ ಜಪ, ದಾಸವಾಳ ಹೂವು ಅಂತ ಹೇಳ್ತೀವಿ ಮಹಿಳೆಯರಿಗಾಗಿ. ಇದು ಕೂದಲು ಆರೈಕೆಗಾಗಿ ದಾಸವಾಳ ಹೂವಿನ ಪಕಳಿ ಏನಂತೀವಲ್ವ, ಪೆಟಲ್ಸನ್ನು ಪೇಸ್ಟ್ ಮಾಡಿಕೊಂಡು, ಕಲ್ಕವನ್ನು ಮಾಡಿಕೊಂಡು ನೀವು ತಲೆಗೆ ಹಚ್ಚಿ ಅರ್ಧ ತಾಸಿನ ನಂತರ ತಲೆಯನ್ನು ತೊಳೆದುಕೊಂಡರೆ ಇದು ನಿಮ್ಮ ಕೂದಲಿಗೆ ಕಂಡೀಷ್ನರ್ ಅಂತೆ ವರ್ಕ್ ಆಗುತ್ತೆ. ಹಾಗೂ ಇದು ಕೂದಲಿನ ಸದೃಢ ಬೆಳವಣಿಗೆಗಾಗಿ ಬಹಳ ಒಳ್ಳೆಯದಾಗತ್ತೆ. ಅದಕ್ಕಾಗಿ ನಾವು ಆಯುರ್ವೇದ ವೈದ್ಯನಾದ ನಾನು, ನಮ್ಮ ಭಾರತ ಇತಿಹಾಸವನ್ನು ನೀವು ಗಮನಿಸಿದರೆ ನಮ್ಮದು ಆಯುರ್ವೇದ ವೈದ್ಯ ಪದ್ಧತಿ ಪರಂಪರೆ. ನಮ್ಮ ಋಷಿಮುನಿಗಳು, ಆಚಾರ್ಯರು ಬಹುತೇಕ ರೋಗ ರುಜಿನಗಳ ಶಮನಕ್ಕಾಗಿ ಔಷಧಿ ಸಸ್ಯಗಳನ್ನೇ ಹೆಚ್ಚಾಗಿ ಅವಲಂಬನೆ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಕೆಲವೊಂದು ಔಷಧಿ, ಪ್ರಮುಖ ಔಷಧಿಗಳು ವಿನಾಶದ ಅಂಚಿನಲ್ಲಿ ಇರುವುದರಿಂದ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ದೊಡ್ಡವರಾಗಲಿ ಅಥವಾ ಮಕ್ಕಳಾಗಲಿ ತಮ್ಮ ಜೀವಮಾನದಲ್ಲಿ 10 ಸಸಿಗಳನ್ನು ನೆಟ್ಟು, 10 ಸಸಿಗಳ ಮಹತ್ವ ಮತ್ತು ಉಪಯೋಗವನ್ನು ಅರಿತು 10 ಜನರನ್ನು ಆ ಔಷಧಿ ಸಸ್ಯಗಳ ಮದ್ದಿನಿಂದ ಚಿಕಿತ್ಸೆ ಮಾಡಿ 10 ಜನರಿಗೆ ಆ ಔಷಧಿ ಸಸ್ಯಗಳ ಮಹತ್ವವನ್ನು ನೀವು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ಹೆಚ್ಚು

ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mr. Purushottam Narayan Gadgil, Seraph and Jewelers today. Terms and conditions apply.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಮಹಿಳೆಯರಲ್ಲಿ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗದಿಂದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ಥ್ಯಾಂಕ್ ಯು.
0: ಇವತ್ತಿನ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್, ಮಹಿಳೆಯರಲ್ಲಿ ಒತ್ತಡ. ಈ ಒತ್ತಡ ಮಹಿಳೆಯರಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗೋದು, ಅದರ ಲಕ್ಷಣ ಅಲ್ಲಿಂದ ಪ್ರಾರಂಭ ಮಾಡಿ.
1: ಆ್ಯಕ್ಚುಲಿ ಇದು ಭಾಳ ಕಾಸಸ್ ಇರ್ತವೆ ಸರ್. ಅಂದರೆ ವುಮೆನ್ ಮಲ್ಟಿ ಟಾಸ್ಕಿಂಗ್ ಅಂತ ಆ್ಯಕ್ಚುಲಿ ಫೇಮಸ್ ಫಾರ್ ಮಲ್ಟಿ ಟಾಸ್ಕಿಂಗ್, ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಕೆಲವು ಮಹಿಳೆಗಳಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಕೆರಿಯರ್ ಲೈಫ್ ಆ್ಯಂಡ್ ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈವನ್ ಕೇರ್ ಗಿವರ್, ಸೊ ಶೀಸ್ ಅ ಮೇನ್ ರೋಲ್ ಇನ್ ಅ ಕೇರ್ ಗಿವಿಂಗ್ ಆಲ್ಸೋ. ಅದಕ್ಕೋಸ್ಕರ ಕೂಡ ಕೇರ್ ಮಾಡಬೇಕಲ್ಲ, ಚಿಕ್ಕ ಮಕ್ಕಳು ನೋಡ್ಕೋಬೇಕು, ಎಲ್ಡರಿ ಪೀಪಲ್ ನೋಡ್ಕೋಬೇಕು, ಅತ್ತ ಮಾವನ ನೋಡ್ಕೋಬೇಕು. ಇದೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಮತ್ತೆ ಜಾಬ್ಗೆ ಹೋಗಬೇಕು. ಅದು ಬಿಟ್ಟು ಮತ್ತೆ ಮನೆಯಲ್ಲಿ ಭಾಳ ಕೆಲಸ ಇರುತ್ತೆ. ಅದು ಬಿಟ್ಟು ಮತ್ತೆ ಸೋಷಲ್ ಪ್ರೆಷರ್ ಅಂತ ಇರುತ್ತೆ. ಸೋಷಲ್ ಪ್ರೆಷರ್ ಅಂದರೆ ಅಂದರೆ ಅವರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರ್ತಾರೆ, ಚೆನ್ನಾಗಿರಬೇಕು ಅಂತ ಇರ್ತಾರೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಮತ್ತೆ ಅವರವರು ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡು ಸ್ಟ್ರೆಸ್ ತಗೊಂತಾರೆ. ಅದು ಬಿಟ್ಟು ಮತ್ತೆ ಡಿಸ್ಕ್ರಿಮಿನೇಷನ್ ಅಂದ್ರೆ ಬೇರೆಯವ್ರ ಇದು ಕಂಪ್ಯಾರಿಸನ್ ಬರ್ತೇನೆ ಬರುತ್ತೆ. ಸೊ ಬೇರೆಯವ್ರ ನೋಡಿ ನಾನು ಅಷ್ಟು ಚೆನ್ನಾಗಿಲ್ಲ, ಅದು ಅವ್ರ ಹೇರ್ ಚೆನ್ನಾಗಿದೆ, ನಮ್ಮ ಹೇರ್ ಚೆನ್ನಾಗಿಲ್ಲ, ಡ್ರೆಸ್ ಚೆನ್ನಾಗಿದೆ ನಮ್ಮ ಇಲ್ಲ, ಅವರು ರೊಕ್ಕ ಚೆನ್ನಾಗಿದ್ದಾರೆ, ಅವ್ರ ವೈಫ್ ಆ್ಯಂಡ್ ಹಸ್ಬೆಂಡ್ ಚೆನ್ನಾಗಿದ್ದಾರೆ, ರೊಕ್ಕ ಅವ್ರಿಗೆ ಜಾಸ್ತಿ ಇದೆ, ಇದು ಬಗ್ಗೆ ಎಲ್ಲ ಜಾಸ್ತಿ ತಗೊಂಡು ಮತ್ತೆ ಮತ್ತೆ ಅವ್ರು ತಾಮೇ ಸ್ಟ್ರೆಸ್ ಮಾಡ್ಕೊತ ಇರ್ತಾರೆ. ಇದೆಲ್ಲ ಒಂದು ಕಾರಣ. ಆ್ಯಂಡ್ ಲ್ಯಾಕ್ ಆಫ್ ಸಪೋರ್ಟ್, ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇರಲ್ಲ. ಸೊ ಭಾಳ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ, ಮತ್ತೆ ಕಾಲೇಜ್ ಅಂದರೆ ಕಾಲೇಜ್ ಅಲ್ಲಿ ಆಫೀಸಲ್ಲಿ ಇರ್ಬೋದು, ಬೆಳಗ್ಗೆ 9 ಹೋಗಿ ಮತ್ತೆ 5 o'clock ಬರ್ತಾರೆ, ಆಮೇಲೆ 5 o'clock ಇಂದ ಮನೆ ಕೆಲಸ ಇರುತ್ತೆ. ಈ ಒಳಗೆ ಯಾರನ್ನ ಮನೆಗೆ ಇರ್ತಾರಲ್ಲ, ಹಸ್ಬೆಂಡ್ ಇರ್ಬೋದು, ಅತ್ತೆ ಮಾಮ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದು ಸಪೋರ್ಟ್ ಥರ ಇರುತ್ತೆ. ಅದು ಮಾಡಲ್ಲ, ಏನು ಇವರು ಅದು ಮ್ಯಾನೇಜ್ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಮತ್ತೆ ಮಲ್ಕೊಡೋಕೆ ಟೈಮ್ ಇರಲ್ಲ. ರಾತ್ರಿ 11:30 ಆ ಥರ ಆಗಿಬಿಡ್ತದೆ, ಮತ್ತೆ ಬೆಳಗ್ಗೆ 6 o'clock 5 o'clock ಒಳಗೆ ಎದ್ದಾಡಬೇಕು, ಮತ್ತೆ ಕೆಲಸ ಶುರು ಆಗುತ್ತೆ. ಸೊ ಇದೆಲ್ಲ ಒಂದು ಸೈಕಲ್, ಗೊತ್ತಿರಲ್ಲ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ. ಬಟ್ ಡೆಫಿನೆಟ್ಲಿ ದೇ ಆರ್ ಇನ್ ಎ ಸ್ಟ್ರೆಸ್.
0: ಬಹಳ ಮುಖ್ಯವಾಗಿ ಆರಂಭದಲ್ಲಿ ನೀವು ಒಂದು ವರ್ಡ್ ಅನ್ನು ಬಳಸಿದ್ರೆ ಮಲ್ಟಿ ಟಾಸ್ಕಿಂಗ್. ಮಲ್ಟಿ ಟಾಸ್ಕಿಂಗ್ ಇಸ್ ಈಕ್ವಲ್ ಟು ಮಹಿಳೆಯರು ಅಂತ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಎಸ್, ಅವರಿಗೆ ಅದು ಒಂದು ಬಾಲ್ಯದಿಂದ ಬಂದಿರುತ್ತೆ. ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಮಹಿಳೆಯರೇ ಉತ್ತಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಗ್ರ್ಯಾಂಟೆಡ್ ಆಗಿ ತಗೊಂಡಿರ್ತಾರೆ ಎಷ್ಟೋ ಪುರುಷರು. ಆ ಗ್ರ್ಯಾಂಟೆಡ್ ಆಗಿ ತಗೊಂಡಿರೋ ಪುರುಷರಿಂದ ಅವರಿಗೆ ಇನ್ನೂ ಜಾಸ್ತಿ ಒತ್ತಡ ಆಗ್ತಾ ಇದೆ. ಮನೆ ಕೆಲಸನೂ ಮಾಡಿ, ಆಚೆ ಹೊರಗಿನ ಜಾಬ್ ಕೆಲಸನೂ ಮಾಡಿ, ಪ್ರೊಫೆಷನಲ್ ಕೆಲಸನೂ ಮಾಡಿ, ಇದರಿಂದನೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ?
1: ಡೆಫಿನೆಟ್ಲಿ ಸರ್. ಅದು ಏನು ಪ್ರೂಫ್, ನಾನು ಇದು ಅಚೀವ್ ಆಗಬೇಕು, ಬೆಸ್ಟ್ ವೈಫ್ ಆಗಬೇಕು, ಬೆಸ್ಟ್ ಮದರ್ ಆಗಬೇಕು, ಬೆಸ್ಟ್ ಮದರ್ ಸನ್ ಇಲ್ಲ, ಡಾಕ್ಟರ್ ಇಲ್ಲ, ಆ ಥರ ಆಗಬೇಕು ಅಂತ ಸ್ವಲ್ಪ ಅವ್ರ ಮುಂದಿಂದನೇ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಾರಲ್ಲ, ಅದನ್ನು ಅಚೀವ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿನೇ ತಗೊತಾರೆ. ಇನ್ನೂ ಚೆನ್ನಾಗಿ ಮಾಡಬೇಕು. ಈ ಥರ OCD ಟೈಪ್ ಆಫ್ ಡಿಸೀಸಸ್ ಕೂಡ ಡೆವಲಪ್ ಆಗ್ತವೆ. ಕ್ಲೀನ್ ಇದೆ ಅಂದರೆ ಇನ್ನೂ ಕ್ಲೀನ್ ಇರಬೇಕು. ಒಂದು ಕೆಲಸ ಪದೇ ಪದೇ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಏನಂದರೆ ಅವರು ಸ್ವಲ್ಪ ನಾನು ಇದು ಅಚೀವ್ ಆಗಬೇಕು, ಏನು ಒಳ್ಳೆ ಅನ್ಸ್ಕೋಬೇಕು, ಈ ಥರ ಅದು ಸ್ವಲ್ಪ ಮಾಡಿದ ಒಂದು ಕೆಲಸ ಪದೇ ಪದೇ ಅಂದರೆ ಮತ್ತೆ ಮತ್ತೆ ಅದೇ ಕೆಲಸ ಮಾಡಿ ಅವರು ಬೆಸ್ಟ್ ಪ್ರೂವ್ ಆಗೋ ತನಕ ಮಾಡ್ತಾನೆ ಇರ್ತಾರೆ. ಅದು ಒಂದು ಕೈಂಡ್ ಆಫ್ OCD ಡೆವಲಪ್ಮೆಂಟ್ ಆಗುತ್ತೆ. OCD ಅಂದರೆ ಅದೇ ಕೆಲಸ ಮಾಡಿದೆ ಒಂದು ಕೈಂಡ್ ಆಫ್ ಥಾಟ್ಸ್ ಜನರೇಟ್ ಆಗ್ತವೆ. ಥಾಟ್ಸ್ ಆ ಥಾಟ್ಸ್ ಬಗ್ಗೆ ಮತ್ತೆ ಆ್ಯಕ್ಷನು ಮಾಡಬೇಕು. ಸೊ ಇದು ಒಂದು ಕೈಂಡ್ ಆಫ್ ಸ್ಟ್ರೆಸ್ ಸೈಕಲ್, ಇದು OCD ಅಂತಾರೆ ಮಾನಸ ರೋಗದಲ್ಲಿ. ಸೊ ಈ ಕೈಂಡ್ ಆಫ್ ಡಿಸೀಸಸ್, ಅದ್ರ ಜೊತೆನೆ ಆಂಗ್ಸೈಟಿ, ಡೆಫಿನೆಟ್ಲಿ ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಡಿಪ್ರೆಷನ್ ಒಂದು ಡೆವಲಪ್ ಆಗುತ್ತೆ. ಅಂದರೆ ಬಿಕಾಸ್ ಎಟ್ ದ ಎಂಡ್ ಸಮ್ ಅಪ್ರಿಸಿಯೇಷನ್ ದೇ ವಾಂಟ್, ಆ್ಯಕ್ಚುಲಿ ಅಪ್ರಿಸಿಯೇಷನ್ ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತ. ಅದು ಅಪ್ರಿಸಿಯೇಷನ್ ಸಿಗಲ್ಲ ಅಂದರೆ ಮತ್ತೆ ಅವರು ದೆ ಮೇ ಎಂಟರ್ ಇನ್ ಟು ಡಿಪ್ರೆಷನ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಸೈಕಲ್. ಆ್ಯಂಡ್ ಪೀಪಲ್ ಮೇ ನಾಟ್ ಅವೇರ್ ಆಫ್ ದೇ ಆರ್ ಇನ್ ಅ ಸ್ಟ್ರೆಸ್ ಸೈಕಲ್. ಆಕ್ಚುಲಿ ಇನ್ ಸಚ್ ಎ ವೇ ದ ಡಿಸೀಸಸ್ ವಿಲ್ ಬಿ ಡೆವಲಪ್.
0: ಬಹಳ ಮುಖ್ಯವಾಗಿ OCD ಬಗ್ಗೆ ತಾವು ಹೇಳಿದ್ರಿ, ಆತಂಕ, ಎಂಗ್ಸೈಟಿ, ಡಿಪ್ರೆಷನ್, ಒಂದೊಂದೇ ಮಾತನಾಡೋಣ. ಮೊದಲನೇದಾಗಿ OCD ಇನ್ ಮಹಿಳೆಯರು, ಅವರ ಲಕ್ಷಣ ಅದ್ ನೀವು ಹೇಳಿದ್ರಿ, ಒಂದೇ ಕೆಲಸ ಪದೇ ಪದೇ ಮಾಡೋದು, ಮತ್ತಿನ್ಯಾವ ಲಕ್ಷಣ ಇದೆ ಅದ್ರ ಬಗ್ಗೆ?
1: ಆಕ್ಚುಲಿ ಸರ್, ಇಫ್ ಯು ಲೈಕ್ ನೀವು ನೋಡಿದರೆ ದ ಫಿಮೇಲ್ ಲೈಫ್ ನಾವು ಡಿವಿಷನ್ ಮಾಡ್ಕೊಂಡ್ರೆ 5-6 ಪಾರ್ಟ್ಸ್ ಇರುತ್ತವೆ. ಫಸ್ಟ್ ಪ್ರೀ ಮೆನ್ಸ್ಟ್ರಲ್ ಸೈಕಲ್, ಅಂದ್ರೆ ಮೆನ್ಸ್ಟ್ರೇಷನ್ ಆಗತ್ತೆ, ಆಮೇಲೆ ಮೆನ್ಸ್ಟ್ರೇಷನ್ ಬರಕಂತ ಮುಂಚೆ ಅವ್ರ ಬಿಹೇವಿಯರ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಅದೂ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರ್ತವೆ, ಹಾರ್ಮೋನಲ್ ಲೈಕ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರೋಜನ್ ಹಾರ್ಮೋನ್ಸ್ ಇರ್ತವೆ, ಅದೆಲ್ಲ ಬಹಳ ಡಿಸ್ಟರ್ಬೆನ್ಸ್ ಆಗಿರ್ತವೆ. ಅದು ಮೆನ್ಸ್ಟ್ರೇಷನ್ ಬರಕಂತ ಮುಂಚೆ ಏನಾಗುತ್ತೆ, ಅವ್ರು ಬಹಳ ಸಿಟ್ಟು ಮಾಡ್ಕೊಳೋದು, ಅಳೋದು ಅಂಡ್ ಆಂಗ್ರಿ ಇರುತ್ತೆ, ಎದುರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ, ಆ ಟೈಪ್ ಆಫ್ ಸಿಂಡ್ರೋಮ್ಸು ಬರ್ತವೆ. ಅದನ್ನು ಪ್ರೀ ಮೆನ್ಸ್ಟ್ರಲ್ ಡಿಸ್ಫೋರಿಕ್ ಸಿಂಡ್ರೋಮ್ಸ್ ಆರ್ ಡಿಸಾರ್ಡರ್ಸ್ ಅಂತಾರೆ. ಅದು ಅಟ್ ಲೀಸ್ಟ್ ಏಜ್ ಆಫ್ ಲೈಕ್ 12 to 18 years, ಈ ಏಜಲ್ಲಿ ಮೆನ್ಸ್ಟ್ರೇಷನ್ ಅವಾಗೆ ಬರುತ್ತೆ. ಆ್ಯಕ್ಚುಲಿ ಮೆನ್ಸ್ಟ್ರೇಷನ್ ಅವಾಗೆ ಬರುತ್ತಲ್ಲ, ಅದು ಮೆನ್ಸ್ಟ್ರೇಷನ್ ಬರಕಂತ ಮುಂಚೆ ಕೂಡ ಅವ್ರಿಗೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಬರುತ್ತೆ, ಅದನ್ನು ಒಂದು ಕೈಂಡ್ ಆಫ್ ಹಾರ್ಮೋನಲ್ ಡಿಸ್ಟರ್ಬೆನ್ಸ್. ಇನ್ನೊಂದು, ಮ್ಯಾರೇಜ್ ಆದಮೇಲೆ ಇನ್ಫರ್ಟಿಲಿಟಿ. ಎಸ್, ಆ್ಯಕ್ಚುಲಿ ಇವಾಗ ಜನ್ರೇಷನ್ ಅಟ್ ಲೀಸ್ಟ್ ಬೇಬಿ ಬೇಡ ಅಂತವ್ರಿಗೆ ಅಂತಾರಲ್ಲ, ಅಟ್ ಲೀಸ್ಟ್ 2 to 3 years ನಮ್ಗೆ ಬೇಡ ಅಂತ ಅವರು ಸಮ್ ಅದರ್ ಮೆಡಿಸಿನ್ಸ್ ತಗೊಂತಾರೆ, ಓಸಿಪಿಲ್ಸ್ ಇರ್ಬೋದು, ಸಮ್ ಕಾಂಟ್ರಾಸೆಪ್ಟಿವ್ಸ್ ಇರ್ಬೋದು, ಅದು ತಗೊಂತಾರೆ. ಬಟ್ ಅದು ಸೈಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ಮತ್ತು ಅವ್ರ ಇನ್ಫರ್ಟಿಲಿಟಿ ಒಂದು ಡಿಸೀಸ್ಗೆ ಇದು ಆಗ್ತಾರೆ. ಸೊ ಇನ್ಫರ್ಟಿಲಿಟಿ ಅಂದರೆ ಏನು, ದೇ ವೋಂಟ್ ಗಿವ್ ಅ ಬರ್ತ್ ಟು ಬೇಬಿ. ಸೊ ಅದು ಕೂಡ ಸೋಷಿಯಲ್ ಸ್ಟಿಗ್ಮಾ ಡೆವಲಪ್ ಆಗುತ್ತೆ, ಅದರಿಂದನೂ ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ, ಹಸ್ಬೆಂಡಿಂದ ಇದೆಲ್ಲ ಭಾಳ ಸ್ಟ್ರೆಸ್ ಬರುತ್ತೆ. ಸೊ ಆ ಟೈಮಲ್ಲಿ ಇನ್ಫರ್ಟಿಲಿಟಿ ಅಂತೂ ಡಯಾಗ್ನೋಸ್ ಆದಮೇಲೆ ಅವರು ಕೂಡ ಅವ್ರಿಗೆ ಆಂಗ್ಸೈಟಿ ಇರ್ಬೋದು, ಎಲ್ಲ ಡಿಪ್ರೆಷನ್ ಇರ್ಬೋದು, ಸೂಯಿಸೈಡಲ್ ಟೆಂಡೆನ್ಸಿ ಇರ್ಬೋದು, ಈ ಕೈಂಡ್ ಆಫ್ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಡೆವಲಪ್ ಆಗ್ತವೆ ಇನ್ಫರ್ಟಿಲಿಟಿ ಇಂದ. ನೆಕ್ಸ್ಟ್, ಓಕೆ, ಇದೆಲ್ಲ ಹೆಚ್ಚು ಮಾಡಿ ಪ್ರೆಗ್ನೆನ್ಸಿ ಬಂದಿದೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಒಳಗೆ ಕೂಡ ಭಾಳ ಸ್ಟೇಜಸ್ ಇರ್ತವೆ, ಪೆರಿನೇಟಲ್ ಸ್ಟೇಜ್, ಆಂಟಿನೇಟಲ್, ಪೋಸ್ಟ್ ನೇಟಲ್ ಅಂತ ಬರ್ತದೆ. ಪೆರಿನೇಟಲ್ ಅಂದ್ರೆ, ಸೊ ಪ್ರೆಗ್ನೆನ್ಸಿ ಇದಾಗ 22 to 28 weeks, ಆ ಟೈಮ್ ಬಿಫೋರ್ ದಿಸ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಪ್ರೆಗ್ನೆನ್ಸಿಯಲ್ಲಿ ಇರ್ತವೆ, ಲಾಸ್ಟ್ ಸ್ಟೇಜ್ ಅಪ್ ಟು ದ ಚೈಲ್ಡ್ ಬರ್ತ್. ಸೊ ಇದೆಲ್ಲ ಪೆರಿನೇಟಲ್ ಅಂತಾರೆ. ಸೊ ಆ ಪೆರಿನೇಟಲ್ ಒಳಗೆ ಕೂಡ ಬೇಬಿ ಅದ್ರ ಲೇಬರ್ ಹೆಂಗಾಗತ್ತೋ, ಡೆಲಿವರಿ ಹೆಂಗಾಗತ್ತೋ, ಹುಟ್ಟಿದ ಮೇಲೆ ಬೇಬಿ ಹೆಂಗಿರ್ತದೋ, ಈ ತರ ಒಂದ್ ಕೈಂಡ್ ಆಫ್ ಸ್ಟ್ರೆಸ್ ಅವ್ರ ಒಳಗೆ ಡೆವಲಪ್ ಆಗುತ್ತೆ. ಇನ್ನೊಂದು ಆಂಟಿನೇಟಲ್ ಅಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ಕೂಡ ಸ್ಟ್ರೆಸ್ ಇರುತ್ತೆ, ಏನೋ ಅಬಾರ್ಷನ್ ಆಗ್ಬೋದು, ಮತ್ತೆ ಒಳಗೆ ಬೇಬಿ ಚೆನ್ನಾಗಿದ್ದಾರೆ ಇಲ್ಲ, ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾ ಇರೋ ಇಲ್ಲ, ನೀರಿದೆಯಾ, ತುಂಬಿದೆಯಾ, ಏನೋ ಒಂದ್ ಕೈಂಡ್ ಆಫ್ ಮೆಡಿಕಲ್ ಇಶ್ಯೂ ರಿಲೇಟೆಡ್ ಏನನ್ನ ಒಂದು ಸ್ಟ್ರೆಸ್ ಅಂತೂ ಡೆವಲಪ್ ಆಗುತ್ತೆ, ಅದು ಆಂಟಿನೇಟಲ್ ಸ್ಟ್ರೆಸ್ ಅಂತಾರೆ. ಅಂಡ್ ಪೋಸ್ಟ್ ನೇಟಲ್, ಪೋಸ್ಟ್ ನೇಟಲ್ ಅಂದ್ರೆ ಡೆಲಿವರಿ ಆಗುತ್ತೆ, ಬೇಬಿನೂ ಹೊರಗಡೆ ಬರ್ತಾರೆ, ಬಟ್ ಅವ್ರನ್ನ ಹೆಂಗ್ ನೋಡ್ಕೋಬೇಕು, ಇದು ಹೊಸ ಲೈಫ್ ಅಲ್ಲ, ಮದರ್ ಆಗಿದ್ದೇನೆ, ಸೊ ಹೊಸ ಲೈಫ್, ಅದ್ರ ಬಗ್ಗೆನೂ ಸ್ವಲ್ಪ ಸ್ಟ್ರೆಸ್ ತಗೊಂತಾರೆ. ಇದೆಲ್ಲ ಸ್ಟೇಜ್ ವೈಸ್ ಅಂದ್ರೆ ಇದು ಅವ್ರ ಲೈಫ್ ಸೈಕಲ್, ಇದು ಮೆನ್ಸ್ಟ್ರೇಷನ್, ಆಮೇಲೆ ಫರ್ಟಿಲಿಟಿ ಆರ್ ಇನ್ಫರ್ಟಿಲಿಟಿ, ಆಮೇಲೆ ಪೆರಿನೇಟಲ್, ಆಂಟಿನೇಟಲ್, ಪೋಸ್ಟ್ ನೇಟಲ್, ಇದೆಲ್ಲ. ಇದಾದ್ಮೇಲೆ ದೊಡ್ಡವರಾದ್ಮೇಲೆ ಮೆನೋಪಾಸ್. ಇದು ಮೆನೋಪಾಸ್ ಅಲ್ಲಿ ಕೂಡ ಈಸ್ಟ್ರೋಜನ್ ಕಡಿಮೆ ಆಗಿದೆ, ಪ್ರೊಜೆಸ್ಟ್ರೋಜನ್ ಜಾಸ್ತಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಕೂಡ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಬರ್ತವೆ. ಸೊ ನಾಟ್ ಓನ್ಲಿ ಸೈಕಲಾಜಿಕಲ್ ಇಶ್ಯೂಸ್ ಆ್ಯಂಡ್ ಫಿಸಿಕಲ್ ಇಶ್ಯೂಸ್ ಕೂಡ ಬರ್ತವೆ. ಇದು ಸ್ಟೇಜ್ ವೈಸ್. ಆ್ಯಂಡ್ OCD ಬಗ್ಗೆ ನೀವು ಹೇಳಿದ್ರಲ್ಲ, ಈ ಎಲ್ಲ ಸ್ಟೇಜಸ್ ಒಳಗೆ ಕೂಡ OCD ಬರೋಕ್ಕೆ ಚಾನ್ಸಸ್ ಇದ್ದಾವೆ. OCD ಅಂದರೆ ಪದೇ ಪದೇ ಒಂದೇ ಕೆಲಸ ಮಾಡ್ತಾರೆ, ಅವ್ರ ಕೆಲವು ಜನ ನೀಟ್ನೆಸ್ ಭಾಳ ನೋಡ್ತಾರೆ. ಸೊ ಅದು ರೂಮ್ ಇರ್ಬೋದು, ಪಾತ್ರಗಳಿರ್ಬೋದು, ಡ್ರೆಸ್ಸಸ್ ಇರ್ಬೋದು, ಇದರಲ್ಲಿ ನೀಟ್ ಇದಾವ ಇಲ್ಲ, ಸ್ವಲ್ಪ ಏನನ್ನ ಭೇದ ಕಾಣಿಸಿದೆ ಅಂದರೆ ಇಮಿಡಿಯೇಟ್ ಆಗಿ ಮತ್ತೆ ಅದು ವಾಶ್ ಮಾಡೋದು, ಕ್ಲೀನ್ ಮಾಡೋದು, ಮತ್ತೆ ಮತ್ತೆ ಮಾಡಿ ಸ್ವಲ್ಪ ಟೈಮೆಲ್ಲ ವೇಸ್ಟ್ ಮಾಡ್ತಾರೆ. ಇದು ಬಿಟ್ಟು ಮತ್ತೆ ಅಷ್ಟು ಸ್ಟ್ರೆಸ್ ಏನಿರಲ್ಲ, ಅದು ಒಂದು ದಟ್ ಲೀಸ್ಟ್ ಒನ್ ಕೈಂಡ್ ಆಫ್ ಆಂಗ್ಸೈಟಿ. ಅದು ಕ್ಲೀನ್ ಮಾಡಿಲ್ಲ ಅಂದ್ರೆ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಆಮೇಲೆ ಪಾಲ್ಪಿಟೇಷನ್ಸ್ ಅಂಡ್ ವೀಕ್ನೆಸ್, ಬಾಡಿ ಒಳಗೆ ವೀಕ್ನೆಸ್ ಅಂಡ್ ಹಾರ್ಟ್ ಇಶ್ಯೂಸ್ ಅಂಡ್ ಹೆಡೇಕ್, ಈ ಕೈಂಡ್ ಆಫ್ ಸಿಂಪ್ಟಮ್ಸ್ ಎಲ್ಲ OCD ಅಲ್ಲಿ ಇರುತ್ತೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಹಿಳೆಯರಿಗಾಗಿ ಒತ್ತಡ ನಿರ್ವಹಣೆ ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ವುಮೆನ್. ಇವತ್ತಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ವಜಿಯಾ ಮುನಿಸಾ ಬೇಗಂ ಶೇಖ್ ಅವರು, ಮಾನಸ ರೋಗ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ, KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಮತ್ತು ಆಸ್ಪತ್ರೆ ಬೆಳಗಾವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು OCD ಬಗ್ಗೆ ಹೇಳಿದ್ರಿ, ಇನ್ನೊಂದು ಆಂಗ್ಸೈಟಿ ಅಂಡ್ ಡಿಪ್ರೆಷನ್. ಬನ್ನಿ ಆಂಗ್ಸೈಟಿ ಬಗ್ಗೆ ಮಾತನಾಡೋಣ. ಆಂಗ್ಸೈಟಿ ಅಂದ್ರೆ ಏನು ಅಂಡ್ ಆಲ್ಸೋ ಡಿಪ್ರೆಷನ್, ಇದರ ವ್ಯತ್ಯಾಸ.
1: ಎಸ್ ಎಸ್, ಆಂಗ್ಸೈಟಿ ಅಂದ್ರೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತವೆ. ಆಕ್ಚುಲಿ ಒಂದು ವಿಷಯ ತಗೊಂಡಿದ್ರೆ ಯಾವಾಗಲೂ ಅವ್ರು ನೆಗೆಟಿವ್ ಸೈಡ್ ನೋಡ್ತಾರೆ, ಪಾಸಿಟಿವ್ ಅಂತೂ ಬರಲ್ಲ. ನೆಗೆಟಿವ್ ಥಾಟ್ಸ್, ಅದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಭಾಳ ಪೇಷಂಟ್ಸ್ ಬರ್ತಾ ಇರ್ತಾರೆ, ಒಂದು ಆಲ್ಮೋಸ್ಟ್ 50-60 years ವುಮೆನ್ ಈ ತರ ಏಜ್ ರಿಲೇಟೆಡ್ ಪೇಷಂಟ್ಸ್ ಬರ್ತಾರೆ. ಅವ್ರು ಏನ್ ಮಾತಾಡ್ತಾರೆ, ನಮ್ಮ ಮಕ್ಕಳಿಗೆ ಮುಂದೆ ಜೀವನ ಹೆಂಗಿರುತ್ತೆ, ಮುಂದೆ ಜೀವನ ಹೆಂಗಿರುತ್ತದೋ, ಮಕ್ಕಳಿಗೆ ಮ್ಯಾರೇಜ್ ಆಗತ್ತೆ ಇಲ್ಲ, ನಾವು ಸರಿಯಾಗಿ ರೊಕ್ಕ ಅವ್ರಿಗೆ ಕೊಡ್ತೀವ ಇಲ್ಲ, ಈ ತರ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಮ್ಯಾರೇಜ್ ಮಕ್ಕಳ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಎಜುಕೇಶನ್ ರಿಲೇಟೆಡ್ ಇರ್ಬೋದು, ಈ ತರ ಮಿಡಿಲ್ ಏಜ್ ವುಮೆನ್ಗೆ ಸ್ಟ್ರೆಸ್ ಇರುತ್ತೆ, ಇದು ಒಂದು ಕಾರಣ. ಇನ್ನೊಬ್ರು ಬರ್ತಾರೆ, ಅವ್ರು ಏನು ಭಾಳ ತಿನ್ ಅಂತಾರೆ, ನಾನು ಭಾಳ ತೆಳ್ಳಗಿದ್ದೀನಿ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇಲ್ಲ, ಇದು ಕೂಡ ಅವ್ರಿಗೆ ಸಮಸ್ಯೆ. ವೆರಿ ಮೈನ್ಯೂಟ್ ವಿಷಯಗಳು ಕೂಡ ಅವರು ಬಹಳ ದೊಡ್ಡ ವಿಷಯ ತರ ತಗೊಂಡು ಅದನ್ನು ಸ್ಟ್ರೆಸ್ ಮಾಡ್ಕೊಂಡು ಮತ್ತೆ ಹೊರಗಡೆ ಹೋಗಲ್ಲ. ಆ ಕೈಂಡ್ ಆಫ್ ಆಂಗ್ಸೈಟಿ ಇರುತ್ತೆ. ನಾನು ಬಹಳ ತೆಳ್ಳಗಿದ್ದೀನಿ ಮತ್ತೆ ಹೊರಗಡೆ ಹೋಗಿದ್ರೆ ಎಲ್ಲರೂ ಕೇಳ್ತಾರೆ ಏನು ಇಷ್ಟು ತೆಳ್ಳಗಾಗಿದೆ, ಏನೇನು ಇದೆಯಾ ನೋಡ್ಕೊಂಡು ಡಾಕ್ಟರ್ ತೋರಿಸ್ಕೋ, ಈ ತರ ಅಡ್ವೈಸ್ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಲ್ಲ ಅಂತಾರೆ ಕೆಲವು ಪೇಷಂಟ್ಸ್. ಇನ್ನೊಬ್ರು ಪೇಷಂಟ್ಸ್ ಬಾಲ್ ಅಂದ್ರೆ ಹೇರ್ ಪ್ರಾಬ್ಲಮ್ ಇದ್ದ ಪೇಷಂಟ್ ಬಂದಾರೆ, ಒಂದು ಏನೋ ಬಾಲ್ ಹೆಡ್ ಬಂದಿದೆ. ಏನ್ ಮೇಡಮ್ ನೀವು ಯಾವಾಗ ಮನೆಗೆ ಇರ್ತಿದಂತ ಅಂದ್ರೆ ಹಸ್ಬೆಂಡ್ ಇಂದ ಕಂಪ್ಲೇಂಟ್, ಅವರು ಹೊರಗಡೆ ಬರಲ್ಲ ಸರ್ ಮೇಡಮ್, ಅವರು ಹೊರಗಡೆ ಯಾವಾಗ್ಲೂ ಬರಲ್ಲ, ಯಾವಾಗ್ಲೂ ಮನೆಗೇನೆ ಇರ್ತಾರೆ, ಏನಂದ್ರೆ ಏನೂ ಹೇಳಲ್ಲ ಅಂತ. ನಾವು ಕೌನ್ಸಿಲಿಂಗ್ ತಗೊಳಗ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಬಾಲ್ ಹೆಡ್ ಆಯ್ತು, ಯಾವಾಗನ್ನ ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಎಂಪ್ಲಾಯೀಸ್ ನಮ್ಮ ಜೊತೆ ಫ್ಯಾಮಿಲಿ ರಿಲೇಷನ್ಸ್ ಇರ್ತಾರಲ್ಲ ಅವರು ಕೇಳ್ತಾರೆ ಏನು ಹೇರ್ ಹಿಂಗಿದೆ. ಸೊ ಇದು ಎಲ್ಲ ಸೋಷಲ್ ಕೈಂಡ್ ಆಫ್ ಸ್ಟಿಗ್ಮಾ ಡೆವಲಪ್ ಮಾಡಿಕೊಂಡು ಅದು ಹೊರಗಡೆ ಹೋಗಲ್ಲ. ಆ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಆಂಗ್ಸೈಟಿ ಅಂತ ನಾವು ಮಾತಾಡ್ಕೋಬಹುದು.
0: ಬಹಳ ಮುಖ್ಯವಾಗಿ ಡಿಪ್ರೆಷನ್ ಬಗ್ಗೆ ಮಾತನಾಡೋಣ ಕಾರ್ಯಕ್ರಮದಲ್ಲಿ. ತಾವು ಅದ್ರ ಬಗ್ಗೆ ಹೇಳಿದ್ರಿ, ಈಗ ಮಹಿಳೆಯರಲ್ಲಿ ಡಿಪ್ರೆಷನ್ ಲಕ್ಷಣ ಏನು ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡ್ಕೊಳ್ಳೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಈ ಒಂದು ವಿಷಯದ ಕುರಿತು ಡಾಕ್ಟರ್ ವಸಿಯಾ ಮುನಿಸಾ ಬೇಗಂ ಶೇಖ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಡಾಕ್ಟರ್ ಮ್ಯಾಡಮ್, ಡಿಪ್ರೆಷನ್ ಅದರ ಲಕ್ಷಣ ಏನು, ಡಿಪ್ರೆಷನ್ ಅಂಡ್ ಆಂಗ್ಸೈಟಿಗೆ ಸ್ವಲ್ಪ ವ್ಯತ್ಯಾಸವೇನು ಅದರ ಬಗ್ಗೆ?
2: ಓಕೆ, ಡಿಪ್ರೆಷನ್ ಲೇಡೀಸ್ ತಗೊಂಡಿದ್ದಾರೆ ಆಲ್ಮೋಸ್ಟ್ ಡೆಲಿವರಿ ಆದಮೇಲೆ ಮೋಸ್ಟ್ ಆಫ್ ದಿ ಲೇಡೀಸ್ ಪ್ರೋನ್ ಟು ಡಿಪ್ರೆಷನ್. ಅಂದರೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದರಲ್ಲಿ ಕೂಡ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇದೆ. ಸೆರೋಟೋನಿನ್ ಒಂದು ಹಾರ್ಮೋನು, ಅದು ಆಲ್ಮೋಸ್ಟ್ 90% ಫಾರ್ ಸೆರೋಟೋನಿನ್ ವಿಲ್ ಡೆವಲಪ್ ಇನ್ ಅ ಗಟ್. ಸೊ ಅದ್ರಲ್ಲಿ ಚೆನ್ನಾಗಿ ಫುಡ್ ತಗೊಂಡಿದ್ದರೆ ಓಕೆ, 90% ಆಫ್ ಸೆರೋಟೋನಿನ್ ವಿಲ್ ಡೆವಲಪ್ ಆ್ಯಂಡ್ ಅದು ಅದರಿಂದ ಮೂಡ್ ಎಲ್ಲ ಸ್ಟೆಬಿಲೈಸ್ ಆಗಿ ಇದೆಲ್ಲ ಆಗುತ್ತೆ. ಬಟ್ ಡೆಲಿವರಿ ಇದು ಸೆರೋಟೋನಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಬೇಕಂದ್ರೆ ಈಸ್ಟ್ರೋಜನ್ ಬೇಕಾಗತ್ತೆ. ಬಟ್ ಡೆಲಿವರಿ ಟೈಮಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಇರ್ತವೆ, ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರ್ತವೆ. ಅದು ಅದು ತಗೊಂಡಿದ್ರೆ ಸೊ ಸರಿಯಾಗಿ ಕ್ವಾಂಟಿಟಿ ನೋಡಿದರೆ ಈಸ್ಟ್ರೋಜನ್ ಕಡಿಮೆ ಇರುತ್ತೆ, ಅದರಿಂದ ಸೆರೋಟೋನಿನ್ ಕಡಿಮೆನೇ ಇರುತ್ತೆ. ಸೊ ಮೂಡ್ ಸ್ಟೆಬಿಲೈಸ್ ಆಗಲ್ಲ. ಸೊ ಆಲ್ಮೋಸ್ಟ್ ಈ ಕಂಡೀಷನಲ್ಲಿ ಪರ್ಟಿಕ್ಯುಲರ್ಲಿ ಪೋಸ್ಟ್ ನೇಟಲ್, ಪೆರಿನೇಟಲ್, ಆಂಟಿನೇಟಲ್ ಇಶ್ಯೂಸಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರ್ತವೆ ಆ್ಯಂಡ್ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೊ ಆಟೋಮೆಟಿಕಲಿ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೆರೋಟೋನಿನ್ ಅಂದರೆ ಮೂಡ್ ಹಾರ್ಮೋನ್. ಸೊ ಅದು ಕಡಿಮೆ ಇದ್ದಾಗ ಸೊ ಮೂಡ್ ಡಿಸ್ಟರ್ಬೆನ್ಸ್ ಬಂದೇ ಬರ್ತಾವೆ. ಇದರಲ್ಲಿ ಏನೇನು ಹೋಪ್ಲೆಸ್ನೆಸ್ ಅಂತಾರೆ, ಅಂದರೆ ಎದುರು ಮೇಲೇನು ಇಂಟ್ರೆಸ್ಟ್ ಇರಲ್ಲ, ಹೋಪ್ಸ್ ಇರಲ್ಲ. ಅಂದರೆ ಏನು ಮಾಡಬೇಕು ಅಂದರೆ ಕೂಡ ಅವ್ರಿಗೇನು ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಅವ್ರ ಜೀವನನೇ ವೇಸ್ಟ್, ಆ ಥರ ಒಂದು ಕೈಂಡ್ ಆಫ್ ಥಾಟ್ಸ್ ಅಂತೂ ಬರ್ತವೆ. ಅದಾದಮೇಲೆ ನೆಕ್ಸ್ಟ್ ಸುಯಿಸೈಡಲ್ ಟೆಂಡೆನ್ಸಿ ಅಂತೂ ಒಂದು ಇರುತ್ತೆ. ಸುಯಿಸೈಡ್ ಮಾಡ್ಕೊತಾರೆ ಭಾಳ, ಡಿಪ್ರೆಷನ್ ಸ್ಟೇಜ್ 4. ಸೊ ಅದರಲ್ಲಿ ಕೂಡ ನೋಡಿದರೆ ಸೊ ಡಿಪ್ರೆಷನ್ ಭಾಳ ಹೋಗಿ ಅದರಲ್ಲಿ ಹೋಗಿ ಯಾವಾಗಲೂ ತಮ್ಮ ಕಡಿಮೆ ಮಾಡ್ಕೊತೂ ಬರ್ತಾರಲ್ಲ, ಅದು ಒಂದು ಕೈಂಡ್ ಆಫ್ ಡಿಪ್ರೆಷನ್. ಅದರಲ್ಲಿ ಕೂಡ ಸ್ಟೇಜಸ್ ಇರ್ತವೆ. ಸೊ ಫಸ್ಟ್ ಸ್ಟೇಜಲ್ಲಿ ಹೋಪ್ಲೆಸ್ನೆಸ್ ಇರುತ್ತೆ, ಸೆಕೆಂಡ್ ಸ್ಟೇಜ್ ಇನ್ಸೋಮ್ನಿಯಾ ಅಂತಾರೆ, ಇನ್ಸೋಮ್ನಿಯಾ ಅಂದರೆ ನಿದ್ದೆ ಬರಲ್ಲ. ಸೊ ಥರ್ಡ್ ಸ್ಟೇಜಲ್ಲಿ ಸುಯಿಸೈಡಲ್ ಥಾಟ್ಸ್ ಜಾಸ್ತಿ ಬರ್ತವೆ. ಸೊ ಅದರಿಂದ ಸುಯಿಸೈಡ್ ಮಾಡ್ಕೊತಾರೆ. ಸೊ ಅದನ್ನು ದಟ್ ಲೀಡ್ಸ್ ಟು ಡೆತ್. ಸೊ ದೀಸ್ ಆರ್ ಆಲ್ ದ ಕಾಂಪ್ಲಿಕೇಶನ್ಸ್ ಅಂಡ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್.
1: ಸ್ಟ್ರೆಸ್ ಅಥವಾ ಒತ್ತಡದಿಂದ ಆಗೋ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಬಹಳ ಮುಖ್ಯವಾಗಿ 3 ಟ್ರೈಪಾಡ್ಸ್ ಅಂತ ಹೇಳ್ತಾರೆ, ಆಹಾರ, ಉತ್ತಮ ವ್ಯಾಯಾಮ, ನಿದ್ರೆ. ಬನ್ನಿ ಆಹಾರದಿಂದ ಆರಂಭ ಮಾಡೋಣ. ಬ್ರೈನ್ ಗಟ್ ಕನೆಕ್ಷನ್ ಅಂತ ಹೇಳ್ತಿರ್ತಾರೆ, ಆಹಾರ ಕೂಡ ಸ್ಟ್ರೆಸ್ ಅಥವಾ ಒತ್ತಡಕ್ಕೆ ಒಂದು ಕಾರಣ ಆಗಬಹುದು, ಅದ್ರ ಬಗ್ಗೆ ತಿಳಿಸಿ.
2: ಆಹಾರ ಇವತ್ತು ಈ ಜನರೇಷನ್ ಅಲ್ಲಿ ಜನ್ಜಿ ಅಂತಾರಲ್ಲ, ಸೊ ಆ ಜನರೇಷನ್ ಅಲ್ಲಿ ಸ್ವಲ್ಪ ಈ ಪಿಜ್ಜಾ ಬರ್ಗರ್ಸ್ ಇದೆಲ್ಲ ಡೈಜೆಸ್ಟ್ ಆಗಲ್ಲ. ಸೊ ಚೆನ್ನಾಗಿ ಡೈಜೆಸ್ಟ್ ಆಗಿದ್ರೆ ಮೂಡ್ ಹಾರ್ಮೋನ್ ಗಟ್ಟಿಂದನೇ ಪ್ರೊಡ್ಯೂಸ್ ಆಗುತ್ತೆ, ಸೆರೋಟೋನಿನ್ ಅಂತ ನಾನು ಮುಂಚೆ ಹೇಳಿದ್ನಲ್ಲ. ಸೊ ಇದು ಪ್ರೊಡ್ಯೂಸ್ ಆಗಬೇಕಂದ್ರೆ ಆಲ್ಮೋಸ್ಟ್ ಫುಡ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತಾರೆ. ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂದರೆ ಇಟ್ ಮೇ ಬಿ ಫ್ರೂಟ್ಸ್, ಗ್ರೀನ್ ಕಲರ್ ಫ್ರೂಟ್ಸ್ ಇರ್ಬೋದು, ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಆ್ಯಂಡ್ ರೆಡ್ ಕಲರ್ ಆಲ್ಸೋ, ರೆಡ್ ಕಲರ್ ಲೈಕ್ ಬೀಟ್ರೂಟ್ ಲೈಕ್ ವೆಜಿಟೇಬಲ್ಸ್ ಕಾನೀ, ಇಲ್ಲ ಅಂದರೆ ಎನಿ ಫ್ರೂಟ್ಸ್ ನೀವು ತಗೊಂಡಿದ್ರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಆಲ್ ಕೈಂಡ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಅವೈಲೇಬಲ್. ಸೊ ಇವೆಲ್ಲ ಪರ್ಟಿಕ್ಯುಲರ್ಲಿ ರೆಡ್ ಕಲರ್ ಫ್ರೂಟ್ಸ್ ವೆಜಿಟೇಬಲ್ಸ್, ಈವನ್ ಗ್ರೀನ್ ಕಲರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತವೆ. ಸೊ ಆ ಕೈಂಡ್ ಆಫ್ ಫುಡ್ ತಗೊಂಡ್ರೆ ಆಲ್ಮೋಸ್ಟ್ 99% ಆಫ್ ದಿ ಸೆರೋಟೋನಿನ್ ಗಟ್ಟಿಂದನೇ ಫಾರ್ಮ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಮೆಲಟೋನಿನ್ ಅಂತಾರೆ. ಸೊ ಸೆರೋಟೋನಿನ್ ಅನ್ನೋದು ಒಂದು ಹಾರ್ಮೋನು, ಇದು ಪ್ರಿಕರ್ಸರ್ ಥರ ಆ್ಯಕ್ಟ್ ಮಾಡಿ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನನ್ನ ಪ್ರೊಡ್ಯೂಸ್ ಸೆಕ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೆಲಟೋನಿನ್ ಅಂದ ನಾವು ನಿದ್ದೆ ಮಾಡಬೇಕಂದ್ರೆ ಮೆಲಟೋನಿನ್ ಜಾಸ್ತಿ ಇರಬೇಕು, ಆವಾಗ ನಿದ್ದೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸೊ ಅದಕ್ಕೋಸ್ಕರ ಫುಡ್ ಆಲ್ಸೋ ಪ್ಲೇಸ್ ಎ ಮೇನ್ ರೋಲ್ ಟು ಕಂಟ್ರೋಲ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಅಂಡ್ ಇನ್ಸೋಮಿಯಾ ಕಂಡೀಷನ್ಸ್.
1: ಇನ್ನೊಂದು ಬಹಳ ಮುಖ್ಯವಾದ ಆಸ್ಪೆಕ್ಟ್ ಅಂದರೆ ಆಹಾರ ಆಯಿತು, ಆಹಾರ ಸೇವಿಸೋ ಸಮಯದ ಬಗ್ಗೆ ಸ್ವಲ್ಪ ಮಾತನಾಡಿ. ಏಕೆ ಅಂದರೆ ಪೌಷ್ಟಿಕ ಆಹಾರದ ಬಗ್ಗೆ ತಾವು ಹೇಳಿದರೆ, ಕೆಲವೊಂದು ಬಾರಿ ನಾವು ಪೌಷ್ಟಿಕ ಆಹಾರ ಸೇವಿಸ್ತೇವೆ, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ತೇವೆ, ಆದರೆ ರಾಂಗ್ ಟೈಮಿಂಗ್ನಲ್ಲಿ, ಸ್ವಲ್ಪ ಅದ್ರ ಬಗ್ಗೆ.
2: ಸೊ ಲೇಡೀಸ್ ಸ್ಪೆಷಲಿ ನೋಡಿದರೆ ಟೈಮ್ ಸೆನ್ಸ್ ಇರಲ್ಲ, ಟೈಮ್ ಒಂದು ಫಾಲೋ ಮಾಡಲ್ಲ, ಬೇಗ ಎತ್ತಾರೆ ಬಟ್ ಎದ್ದಿದ ಮೇಲೆ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡ್ತಾರೆ. ಅದು ಈವನ್ ಕಾಲಕೃತ್ಯ ಅಂತಾರೆ, ಅದನ್ನು ಮಾಡಲ್ಲ ಅವರು, ಅಷ್ಟು ಬೇಗ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಟೈಮ್ ಅಂತೂ ಫಾಲೋ ಮಾಡಲ್ಲ, ಒಂದು ಪ್ಲಾನಿಂಗ್ ಇರಲ್ಲ, ಒಂದು ಆರ್ಗನೈಸ್ಡ್ ವೇನೂ ಇರಲ್ಲ. ಸೊ ಆಲ್ಮೋಸ್ಟ್ 8:00 ಒಳಗೇನೆ, ಫಾರ್ ಎಕ್ಸಾಂಪಲ್ ಯಾರನ್ನ ಸೊ ಬೇಗ ಎದ್ದಾದ್ರೆ ಆಲ್ಮೋಸ್ಟ್ 5:30-6:00 ಎದ್ದಿದ ಮೇಲೆ, ಸೊ 8:00 ಒಳಗೇನೆ ಅವ್ರ ನಾಷ್ಟ ಅದೆಲ್ಲ ಮಾಡ್ಕೋಬೇಕು. ನಾಷ್ಟ ಚಾಯ್ ಕುಡಿಯೋದು, ಮಿಲ್ಕ್ ತಗೋದು ಏನನ್ನ, ಸೊ 8:00 ಅಟ್ಲೀಸ್ಟ್ 3 hours ಗ್ಯಾಪ್ ಒಳಗೇನೆ ಸೊ ಅವ್ರ ನಾಷ್ಟ ಅದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬೇಕು. ಸೊ ಅದಾದ್ಮೇಲೆ ಅಟ್ಲೀಸ್ಟ್ 12:30 ಆಫ್ಟರ್ 4 hours, ಸೊ 12:30-1:00 ಎಲ್ಲ ಸೊ ಊಟ ಮಾಡಿಕೊಂಡು ಆಮೇಲೆ 4:00 ಏನನ್ನ ಸ್ವಲ್ಪ ಸ್ನಾಕ್ಸ್, ಆಮೇಲೆ 7:30-8:00 ನೈಟ್ ಡಿನ್ನರ್ ಅದೆಲ್ಲ. ಇದೊಂದು ರೂಲ್. ಸೊ ಈ ಪ್ರಕಾರ ಫಾಲೋ ಮಾಡಿದ್ರೆ ಯಾವ ತರ ಡಿಸೀಜಸ್ ಬರಲ್ಲ. ಬಟ್ ಇದೆಲ್ಲ ಡಿಬೇಟ್ ಆಗ್ತಾರೆ ಲೇಡೀಸ್. ಫಸ್ಟ್ ಮಕ್ಕಳಿಗೆ ಮಾಡಿ, ಮಕ್ಕಳಿಗೆ ತಿನ್ನಿಸಿ, ಆಮೇಲೆ ಹಸ್ಬೆಂಡ್ಗೆ ಕೊಟ್ಟು, ಅತ್ತ ಮಾಮ ಕೊಟ್ಟು, ಆಮೇಲೆ ಎಲ್ಲ ಮಾಡಿ, ಮತ್ತೆ ಕೆಲಸ ಎಲ್ಲ ಕ್ಲೀನ್ ಮಾಡಿ, ಅದೆಲ್ಲ ಮಾಡಿ 11:12:30 ಆಗತ್ತೆ ಒಂದ್ಸಲ. ಇದು ಟೈಮ್ ರಾಂಗ್ ಟೈಮಿಂಗ್ ಅಲ್ಲಿ ಊಟ ಮಾಡೋದು, ಡೈಜೆಷನ್ ಆಗಲ್ಲ, ನಿದ್ದನೂ ಬರಲ್ಲ. ಡೈಜೆಸ್ಟ್ ಆದ್ಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ, ಬಟ್ ಇಲ್ಲಿ ತನಕ ನಾವು ಊಟ ಮಾಡಿ ಮಲ್ಕೋಬೇಕಂದ್ರೆ ನಿದ್ದನೂ ಬರಲ್ಲ. ಸೊ ಇದೆಲ್ಲ ಒಂದು ಕಾರಣ ಅಂತ ತಗೋಬಹುದು ಸ್ಟ್ರೆಸ್.
1: ಈಗ ವ್ಯಾಯಾಮದ ಬಗ್ಗೆ ಮಾತನಾಡೋಣ. ದಿಸ್ ಇಸ್ ಆಲ್ಸೋ ಬಹಳ ನಿಗ್ಲೆಕ್ಟ್ ಮಾಡಿರೋ ಒಂದು ವಿಷಯ ಅಂದ್ರೆ ದೈಹಿಕ ವ್ಯಾಯಾಮ ಮಹಿಳೆಯರಲ್ಲಿ. ಅದ್ರ ಬಗ್ಗೆ
2: ಸೊ ಆಕ್ಚುಲಿ ವ್ಯಾಯಾಮ ಮಾಡಿದರೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಸೊ ಹ್ಯಾಪಿ ಹಾರ್ಮೋನ್ಸ್ ಅಂತೂ ರಿಲೀಸ್ ಆಗ್ತಾವೆ. ಅದರಲ್ಲಿ ಆಕ್ಚುಲಿ ಎಂಡೋರ್ಫಿನ್ಸ್ ಇರ್ಬೋದು, ಆ್ಯಂಡ್ ಡೊಪಾಮೈನ್ ಇರ್ಬೋದು, ಆಕ್ಸಿಟೋಸಿನ್ ಅಂತ ಇರುತ್ತೆ, ಆಕ್ಸಿಟೋಸಿನ್ ಇರ್ಬೋದು, ಆ್ಯಂಡ್ ಒನ್ ಮೋರ್ ಸೆರೆಟೋನಿನ್ ಅಂತ ಇರ್ಬೋದು. ಸೊ ವ್ಯಾಯಾಮ ಮಾಡಿದರೆ ಇದೆಲ್ಲ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಈ 4 ಹಾರ್ಮೋನ್ಸ್ ಹ್ಯಾಪಿ ಹಾರ್ಮೋನ್ಸ್ ಅಂತಾರೆ. ಬಟ್ ಬೇಗ ಎದ್ದಿದ್ಮೇಲೆ ಏನು ಮಾಡ್ತಾರೆ ಮಹಿಳೆಯರು, ಏನೋ ಎಕ್ಸಸೈಸಸ್ ಇದೆಲ್ಲ ಮಾಡಲ್ಲ, ಅವ್ರು ಡೈರೆಕ್ಟ್ ಕೆಲಸ ಹೋಗ್ತಾರೆ. ಅಟ್ಲೀಸ್ಟ್ 10-15 minutes ಸ್ವಲ್ಪ ವಾಕಿಂಗ್, ಸ್ವಲ್ಪ ವ್ಯಾಯಾಮ, ಅಟ್ಲೀಸ್ಟ್ ಪ್ರಾಣಾಯಾಮ ಥರ ಏನೇನೋ ಒಂದು ಬಾಡಿ ಮೂವ್ಮೆಂಟ್ಸ್, ಎಕ್ಸಸೈಸಸ್ ಮಾಡಿದ್ರೆ ಡೆಫಿನೆಟ್ಲಿ ಎಂಡೋರ್ಫಾನ್ಸ್, ಡೋಪಾಮೈನ್ ಇದೆಲ್ಲ ರಿಲೀಸ್ ಆಗ್ತವೆ, ಆಕ್ಸಿಟೋಸಿನ್ ಆ್ಯಂಡ್ ಸೆರೋಟೋನ್. ಸೊ ಅದರಿಂದ ಫುಲ್ ಡೇ ಅವ್ರು ಎನರ್ಜೆಟಿಕ್ ಆಗಿರ್ಬೋದು, ಇಲ್ಲ ಅಂದರೆ ಹ್ಯಾಪಿ ಆಗಿರ್ಬೋದು. ಬಟ್ ಇದು ಮಿಸ್ ಆಗುತ್ತೆ, ಈ ವ್ಯಾಯಾಮ ಪಾಠ ಇರಲ್ಲ ಅವ್ರ ಲೈಫಲ್ಲಿ. ಆ್ಯಕ್ಚುಲಿ ಇದು ಬಿಟ್ಟು ಮತ್ತೆ ಎಲ್ಲ ಕೆಲಸ ಮಾಡ್ತಾರೆ. ಇದು ಮಾಡಿ ಇದೆಲ್ಲ ಕೆಲಸ ಮಾಡಿದರೆ ಅದು ಫುಲ್ ಆ್ಯಕ್ಟಿವ್ ಇರ್ತಾರೆ, ಫುಲ್ ಡೇ ಎಲ್ಲ ಆ್ಯಕ್ಟಿವ್ ಇರ್ತಾರೆ. ಇದರಲ್ಲಿ ಎನರ್ಜೆಟಿಕ್ ಡೊಪಾಮೈನ್ ಫುಲ್ ಎನರ್ಜಿ ಕೊಡ್ತದೆ, ಆ್ಯಂಡ್ ಈ ಹಾರ್ಮೋನ್ಸ್ ಲೈಕ್ ಮೂಡ್ ಫ್ಲಕ್ಚುಯೇಷನ್ಸ್ ಆಗಲ್ಲ, ಸೆರೋಟೋನಿನ್ ಇವೆಲ್ಲ ಇರ್ತಾವಲ್ಲ, ಆಕ್ಸಿಟೋಷನ್ ಆ್ಯಂಡ್ ಎಂಡೋರ್ಫಿನ್ಸ್. ಐ ಟೋಲ್ಡ್ ಯು ಪ್ರೈಯರ್ಲಿ ಆಲ್ಸೋ ಎಂಡೋರ್ಫಿನ್ಸ್ ನ್ಯಾಚುರಲ್ ಪೇನ್ ಕಿಲ್ಲರ್ಸ್. ಸೊ ಆಟೋಮೆಟಿಕಲಿ ಬಾಡಿ ಪೇನ್ಸ್ ಕೂಡ ರೆಡ್ಯೂಸ್ ಆಗ್ತವೆ, ಸೊ ಮೂಡ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್.
1: ಮೂರನೇ ಆಸ್ಪೆಕ್ಟ್ ಬಹಳ ಮುಖ್ಯವಾದದ್ದು, ಅದು ಬಹಳ ಇಗ್ನೋರ್ ಮಾಡ್ತಾರೆ ಮಹಿಳೆಯರು, ನಿದ್ರೆ. ಅದ್ರ ಬಗ್ಗೆ, ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ ದಿಂದ ಏನಾದರೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ ಹೇಗೆ?
2: ಎಸ್ ಎಸ್, ಸ್ಲೀಪ್ಲೆಸ್ನೆಸ್ ಅಂದರೆ ಇನ್ಸೋಮ್ನಿಯಾ ಅಂತ ಹೇಳ್ಬೋದು. ಇನ್ಸೋಮ್ನಿಯಾ ಆಕ್ಚುಲಿ ಇನ್ಸೋಮ್ನಿಯಾ ಡಿಸೀಸ್ ಅಂದರೆ ನಾವು ಅಟ್ಲೀಸ್ಟ್ 10:00 ಮಲ್ಕೊಂಡಿದ್ರೆ ಇಮ್ಮಿಡಿಯೇಟ್ ಆಗಿ ನಿದ್ದೆ ಬರಬೇಕು. ಅದು ಬಂದಿಲ್ಲ ಅಂದರೆ ಅವರು ಆಕ್ಚುಲಿ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಬರ್ತಾ ಇರ್ತಾರಲ್ಲ, ಅದು ಇನ್ಸೋಮ್ನಿಯಾ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ. ಅಂದರೆ ಮಲ್ಕೊಂಡ್ಮೇಲೆ ಅಟ್ಲೀಸ್ಟ್ 10-15 ಒಳಗೆ ಅದು ನಿದ್ದೆ ಬರಬೇಕು. ಬರ್ತಾ ಇಲ್ಲ ಅಂದರೆ ಅದರಲ್ಲಿ ಏನನ್ನ ಒಂದು ಕಾರಣ ಇರ್ಬೋದು. ಅದು ಏನಂದರೆ ಭಾಳ ಥಾಟ್ಸ್ ಬರ್ತವೆ,

0: ಯೋಗನೂ ಬರ್ತವೆ, ಅದೆಲ್ಲ ಇಂಟರ್ ಕನೆಕ್ಟೆಡ್ ನಿದ್ದರೆ. ಸೊ ಇದೆಲ್ಲ ಲೇಡೀಸ್ ಫಾಲೋ ಮಾಡಲ್ಲ, ಟೈಮ್ ಅಂತೂ ಇರಲ್ಲ, ಮ್ಯಾನೇಜ್ ಮಾಡ್ಕೊಳ್ಳಲ್ಲ. ಸೊ ಮತ್ತೆ ಲೇಟಾಗಿ ಮಲ್ಕೊಂತಾರೆ, ಬೇಗ ಎದ್ದಾಡಲ್ಲ ಬೆಳಗ್ಗೆ. ಸೊ ಅದರಿಂದ ಮತ್ತೆ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಒಂದು ಪ್ಲಾನಿಂಗ್ ಅಲ್ಲಿ ಎಲ್ಲ ಜೀವನ ನಡೆಯಬೇಕು ಅಂದರೆ, ಸೊ ನಾಳೆ ಏನು ಮಾಡಬೇಕಂದ್ರೆ ಇವತ್ತೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಆರ್ಗನೈಸ್ಡ್ ವೇ ಎಲ್ಲ ಥಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗಿದರೆ ಸೊ ಸ್ಟ್ರೆಸ್ ಆಲ್ಮೋಸ್ಟ್ ನಾವು ಮ್ಯಾನೇಜ್ ಮಾಡ್ಕೋ.
1: ಬಹಳ ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಎಲ್ಲ ವಿಷಯಕ್ಕೂ ಹಾ ಅಂತಾರೆ, ಬೌಂಡ್ರೀಸ್ ಸೆಟ್ ಮಾಡೋದಿಲ್ಲ, ಅದರಿಂದನು ಸ್ಟ್ರೆಸ್ ಜಾಸ್ತಿ ಆಗುತ್ತಾ. ಒಂದು ಎರಡನೇದು ಬಹಳ ಮುಖ್ಯವಾಗಿ ಏನಂದ್ರೆ, ಈಗ ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರಿಗೂ ಸಮಾಧಾನನೇ ಇಲ್ಲ. ಅವರು ಆ ಒಂದು ಫೇಕ್ ಲೈಫ್ ಸ್ಟೈಲ್ ಅನ್ನ ನೋಡಿರ್ತಾರೆ ಅಂಡ್ ಅವರ ಜೀವನವನ್ನ ಕಂಪೇರ್ ಮಾಡ್ತಾರೆ, ಮತ್ತು ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಎಸ್ ಎಸ್, ಅದು ಇವೆಲ್ಲ ನಾವು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತೇವಲ್ಲ, ಸೊ ನಮ್ಗೆ ಒಂದು ಟಾರ್ಗೆಟ್ಸ್ ಅಂತ ಇರ್ತವೆ. ಸೊ ಅದು ಪ್ರಕಾರ ನಾವು ಎಲ್ಲ ನಾವೇ ಮಾಡಬೇಕು, ನಾವು ಆ ಟಾರ್ಗೆಟ್ಸ್ ಅಚೀವ್ ಆಗಬೇಕು, ನಾವು ಆ ಅವಾರ್ಡ್ಸ್ ತಗೋಬೇಕು, ಆ ಪಬ್ಲಿಕೇಶನ್ ಮಾಡಬೇಕು, ಇದೆಲ್ಲ ಒಂದು ಮೈಂಡಲ್ಲಿ ಇರುತ್ತೆ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದರಲ್ಲಿ ಪಾರ್ಟಿಸಿಪೇಟ್, ಎಲ್ಲ ಆಕ್ಟಿವ್ ಆಗಿ ಇರ್ತಾರೆ, ಓಕೆ ಅಂತೆಲ್ಲ. ಬಟ್ ಅದು ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಎಲ್ಲ ಕೆಲಸ ಮಾಡ್ಬೋದು. ಬಟ್ ಪ್ಲಾನಿಂಗ್ ವಿತೌಟ್ ಪ್ಲಾನಿಂಗ್ ಇದೆಲ್ಲ ಕೆಲಸ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ದಟ್ ಲೀಡ್ಸ್ ಟು ಸ್ಟ್ರೆಸ್. ಇದು ಟೈಮ್ ಸಿಗಲ್ಲ, ಇದು ಪ್ರಿಪೇರ್ ಆಗಿ ಮಾಡಬೇಕು, ಕೆಲವು ಕೆಲಸ ಇರ್ತವೆ, ಅದು ಆಗಲ್ಲ. ಸೊ ಇಮ್ಮಿಡಿಯೇಟ್ ಆಗಿ ನೀವು ಅಲ್ಲಿ ಹೋಗಿದ್ರೆ ಮತ್ತೆ ಅದು ಪೂರ್ತಿ ಅಷ್ಟು ಇದಾಗಲ್ಲ, ಕೆಲಸ ಮಾಡೋದು ಕರೆಕ್ಟ್ ಆಗಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಕೂಡ ಸ್ಟ್ರೆಸ್ ಬರುತ್ತೆ. ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ವೇಸ್ ಸ್ಕ್ರೋಲಿಂಗ್ ಅಂದ್ರೆ, ಇದು ಒಂದು ಬೇರೆ ಗ್ರೂಪ್ ಮಹಿಳೆಯರು ಇರ್ತಾರೆ. ಸೊ ಫ್ಯಾಮಿಲಿ ಲೇಡೀಸ್ ಬೇರೆ ಇರ್ತಾರೆ, ಅವ್ರು ಯಾವಾಗಲೂ ಫ್ಯಾಮಿಲಿ ಬಗ್ಗೆನೇ ಕೆಲಸ ಮಾಡೋದು ಬಗ್ಗೆ, ಆ ಫ್ಯಾಮಿಲಿ ರಿಲೇಷನ್ಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಬೇರೆ ಗ್ರೂಪ್ ಇರ್ತಾರೆ, ಅವ್ರಿಗೇನು ಕೆಲಸ ಇರಲ್ಲ, ಯಾವಾಗಲೂ ಅದು ಫೋನ್ ನೋಡೋದು, ಕಂಪೇರ್ ಮಾಡ್ಕೊಳ್ಳೋದು. ಅದರಿಂದ ಡಿಫ್ರೆಂಟ್ ರಿಲೇಷನ್ಶಿಪ್ಸ್ ಸ್ಟಾರ್ಟ್ ಮಾಡೋದು, ಡಿಫ್ರೆಂಟ್ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದು, ಡಿಫ್ರೆಂಟ್ ಆಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಫೋಮಾ ಅಂತ ನೀವು ಹೇಳಿದ್ರಲ್ಲ. ಸೊ ಆ ಡಿಸೀಸ್ಗಳು ಡೆವಲಪ್ ಆಗಿ, ಸೊ ಅದನ್ನು ಒಂದು ಕೈಂಡ್ ಆಫ್ ಡಿಪ್ರೆಷನ್, ಆಂಗ್ಸೈಟಿ ಕಂದ್ರೆ ಕೂಡ ಡಿಪ್ರೆಷನ್ ಆಗಿ ಸುಯಿಸೈಡಲ್ ಟೆಂಡೆನ್ಸಿ ಕೂಡ ಆಗಬಹುದು. ಸೊ ಅಷ್ಟು ಡೇಂಜರಸ್ ಅದು ಸೋಷಿಯಲ್ ಮೀಡಿಯಾ.
1: ಇವತ್ತು ನಾವು ಮಾತನಾಡ್ತಿದ್ದೇವೆ ಮಹಿಳೆಯರ ಒಂದು ಒತ್ತಡ ನಿರ್ವಹಣೆ ಕುರಿತು. ಮಾತನಾಡುವುದು, ಕಮ್ಯುನಿಕೇಶನ್, ಹಂಚಿಕೊಳ್ಳೋದು ಎಷ್ಟು ಮುಖ್ಯ ಒಬ್ಬ ಮಹಿಳೆಯರ ಜೀವನದಲ್ಲಿ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
0: ಎಸ್, ಆಕ್ಚುಲಿ ಆಯುರ್ವೇದದಲ್ಲಿ ದಶವಿಧ ಪಾಪಗಳು ಅಂತ ಹೇಳ್ತಾರೆ. ದಶವಿಧ ಪಾಪ, ಕಾಯ, ವಾಕ್, ಮನಸ್. ಸೊ ಕಾಯ ಅಂದರೆ, ಓಕೆ, ವಾಕ್, ಕಾಯ ಅಂದರೆ ಶಾರೀರಿಕ ಪಾಪಗಳು, ಏನನ್ನ ಒಡೆಯೋದು ಇದೆಲ್ಲ. ಬಟ್ ವಾಚಕ ಅಂದರೆ ನಾವು ಮಾತಾಡೋ ವಿಧಾನ ಕೂಡ ಹೆಂಗಿರಬೇಕಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಇದು ಪರುಷ ವಚನ ಮಾತಾಡಬಾರ್ದು, ನಾವು ಮಾತಾಡೋದು ಬೇರೆಯವ್ರಿಗೆ ಹಾನಿ ಆಗಬಾರ್ದು, ಅವರು ಮನಸ್ಸಿಗೆ ಇದು ಆಗಬಾರ್ದು, ತ್ರಾಸ ಆಗಬಾರ್ದು, ಆ ಥರ ಮಾತಾಡಬೇಕಂತ ಹೇಳ್ತಾರೆ. ಆ್ಯಂಡ್ ಅನೃತ ವಚನ ಅಂತಾರೆ, ಅನೃತ ವಚನ ಅಂದರೆ ಯಾವಾಗಲೂ ಲೈಯಿಂಗ್. ಸೊ ಅನೃತ ವಚನ ಇದೆಲ್ಲ ಒಂದು ಕೈಂಡ್ ಆಫ್ ಪಾಪ ಅಂತಲೇ ಆಯುರ್ವೇದದಲ್ಲಿ ಹೇಳ್ತಾರೆ, ದಶವಿಧ ಪಾಪದಲ್ಲಿ. ಇದರಿಂದನೇ ಭಾಳ ಡಿಸೀಸಸ್ಗಳು, ಲೈಕ್ ಭಾಳ ಡಿಸೀಸ್ ರೋಗಗಳು ಬರ್ತಾವಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಮಾತಾಡೋ ವಿಧಾನ ಭಾಳ ಇಂಪಾರ್ಟೆಂಟ್. ಸೊ ಟೈಮ್ ಎಷ್ಟು, ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಮಾತಾಡೋ ವಿಧಾನ ಕೂಡ ಅಷ್ಟೇ. ಒಂದು ಡಾಕ್ಟರ್ ಹತ್ರ ಬೇರೆ ಥರ ಮಾತಾಡಬೇಕು, ಅವ್ರ ಮ್ಯಾನೇಜರ್ ಹತ್ರ ಬೇರೆ ಥರ ಮಾತಾಡಬೇಕು, ಮಕ್ಕಳ ಹತ್ರ ಬೇರೆ ಥರ ಮಾತಾಡಬೇಕಾಗತ್ತೆ, ಆ್ಯಂಡ್ ಹಸ್ಬೆಂಡ್ ಹತ್ರ ಆ ಥರ, ಅತ್ತೆ ಮ್ಯಾಮ್ ಹತ್ರ. ಸೊ ಬೇರೆ ಬೇರೆ ರೋಲ್ಸ್ ಇರ್ತಾವಲ್ಲ, ಅದು ಪ್ರಕಾರ ಅವರು ಮಾಡಿಫೈ ಮಾಡಿಕೊಂಡು ಆ ಪ್ರಕಾರನೇ ಮಾತಾಡಬೇಕಾಗತ್ತೆ. ಹಾರ್ಶ್ ವರ್ಡ್ಸ್ ಬೇಡ, ಕರೆಕ್ಟಾಗಿ ಏನು ಪಾಯಿಂಟ್ ಇರುತ್ತೋ ಅಷ್ಟೇ. ಬಟ್ ಲ್ಯಾಗಿಂಗು ಬೇಡ, ಅದು ಆರ್ಗ್ಯುಮೆಂಟು ಬೇಡ. ಸೊ ಆ ಥರ ಮ್ಯಾನೇಜ್ ಮಾಡ್ಕೊಂತು ಮುಂದಕ್ಕೆ ಹೋಗಿದರೆ ಸೊ ನಾವು ಮ್ಯಾನೇಜ್ ಮಾಡ್ಕೋಬೋದು ಸ್ಟ್ರೆಸ್.
1: ಡಾಕ್ಟರ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ರಿ. ಈಗ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಮಾತನಾಡೋಣ. KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇರೋ ಈ ಒಂದು ವಿಷಯಕ್ಕೆ, ವುಮೆನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೋಸ್ಕರ ಯಾವೆಲ್ಲ ಸೌಲಭ್ಯಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ.
0: ಆಕ್ಚುಲಿ ನಮ್ಮ ಆಯುರ್ವೇದ ಹಾಸ್ಪಿಟಲಲ್ಲಿ ಮಾನಸೋಲ್ಲಾಸ ಅಂತ OPD ಇದೆ, ಅದು OPD ನಂಬರ್ 13. ಅದರಲ್ಲಿ ಮಹಿಳಾ ಡಾಕ್ಟರ್ ಇರ್ತಾರೆ, ಜೆಂಟ್ಸ್ ಕೂಡ ಡಾಕ್ಟರ್ಸ್ ಇರ್ತಾರೆ. ಸೊ ನೀವು ಯಾರ್ಕನ ತ್ರಾಸಿದಾಗ ನೀವು ಬರೋದು ಆ್ಯಂಡ್ ತೋರಿಸ್ಕೋಬೋದು. ಬಟ್ ಏನೇನು ಸೌಲಭ್ಯಗಳಿದ್ದಾವಂದರೆ, ಆ್ಯಕ್ಚುಲಿ ನಮ್ಮ ಹತ್ರ ಶಮನ ಔಷಧಸ್ ಅಂತಾರೆ, ಶಮನ ಔಷಧಿಸ್ ಅಂದರೆ ಓನ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಇದರಲ್ಲಿ ಕೂಡ ಸ್ಟೇಜಸ್ ಇರ್ತವೆ. ಸ್ಟ್ರೆಸ್ ಅಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಇರ್ತವೆ. ಸ್ಟ್ರೆಸ್ 1, ಸ್ಟೇಜ್ 1 ಸ್ಟ್ರೆಸ್, ಸ್ಟೇಜ್ 1 ಇದ್ದಾಗ ಸೊ ಸುಮ್ಮನೆ ನಾವು ಮೆಡಿಸಿನ್ ಕೊಡ್ತೀವಿ, ಇಲ್ಲಾಂದ್ರೆ ಕೆಲವು ಜನಕ್ಕೆ ಮೆಡಿಸಿನೂ ಅವಶ್ಯಕತೆ ಇರಲ್ಲ, ಕೌನ್ಸಿಲಿಂಗ್ ಮಾಡಿ ಕಳಿಸ್ತೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತಲೂ ಭಾಳ ಸೆಂಟರ್ಸ್ ಓಪನ್ ಆಗಿದ್ದಾವೆ. ಅಂದರೆ ಮ್ಯಾರೇಜ್ ಆದಮೇಲೆ ಹೆಂಗಿರಬೇಕು ಅಂತ ಅವರು ಸ್ವಲ್ಪ ಕೋರ್ಸ್ ಥರ ಕೊಡ್ತಾರೆ, ಕೌನ್ಸಿಲಿಂಗ್ ಥರ ಕೊಡ್ತಾರೆ, ಆ ಥರ ಫೆಸಿಲಿಟೀಸು ನಮ್ಮ ಕಾಲೇಜಲ್ಲಿ ಇದ್ದಾವೆ. ಕೌನ್ಸಿಲಿಂಗ್ ಸೆಲ್ ಅಂತಿದೆ. ಸೊ ಅಂದರೆ ಲೈಫಲ್ಲಿ ಏನೇನ ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಇದ್ರ ಬಗ್ಗೆ ಏನೇನ ಸ್ಟ್ರೆಸ್ ಬಂದಿದ್ರೆ ಅದಕ್ಕೂ ಸೊಲ್ಯೂಷನ್, ಅಟ್ ಲೀಸ್ಟ್ ನಾವು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಅಂದ್ರೆ ಕೂಡ ಅಟ್ ಲೀಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೆಂಗೆ ಕೋಪಪ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಸ್ಟ್ರೆಸ್ ಅಂತ ನಾವು ಹೇಳ್ಕೊಡ್ತೀವಿ. ಅದು ಒಂದು ಸೆಲ್ ಇದೆ, ಕೌನ್ಸಿಲಿಂಗ್ ಸೆಲ್ ಅಂತ. ಆ್ಯಂಡ್

0: ಆಮೇಲೆ ಪಂಚಕರ್ಮ ಪ್ರೊಸೀಜರ್ಸ್ ಅಂತ ಇದಾವೆ. ಸೊ ಸಿರೋಧಾರ, ಸಿರೋಪಿಚು ಅಂತ ಅಂದ್ರೆ ಬೇರೆ ಬೇರೆ ಔಷಧಗಳು ಸೇರಿಸಿ ಆಯಿಲ್ ಮಾಡಿ ಅದರಿಂದ ನಾವು ಸಿರೋಧಾರ, ಸಿರೋಪಿಚು ಅಂತ ತಲ ಬಗ್ಗೆ, ಶಿರಸ್ಸು ಬಗ್ಗೆ ಮಾಡೇ ಬಹಳ ವಿಧ ಸಾಕಷ್ಟು ಪಂಚಕರ್ಮಗಳು ಇದ್ದಾವೆ. ಸೊ ಅದನ್ನು ನಾವು ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಫುಡ್ ರೆಜಿಮೆನ್, ನ್ಯೂಟ್ರಿಷನ್, ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆನೂ ನಮ್ಮ ಸಪ್ರೇಟ್ ಸ್ವಸ್ಥವೃತ ಡಿಪಾರ್ಟ್ಮೆಂಟ್ ಇದೆ. ಸೊ ಯಾವುದ್ಯಾವುದು ಮೆಡಿಸಿನ್ಸ್ ಅಂದರೆ ಮೆಡಿಸಿನ್ಸ್ ಜೊತೆನೇ ಯಾವುದಾದ್ರು ಫುಡ್ ತಗೊಂಡಿದ್ರೆ ಒಳ್ಳೆಯದು, ಪಥ್ಯಾಹಾರ ಅಂತಾರೆ, ಯಾವ್ದು ತಗೊಂಡಿದ್ರೆ ಒಳ್ಳೆಯದು ಆರೋಗ್ಯ ಇರುತ್ತೆ, ಯಾವ್ದು ತಗೊಂಡಿದ್ರೆ ಸ್ವಲ್ಪ ರೋಗಗಳು ಬರ್ತವೆ, ಇದೆಲ್ಲ ನಾವು ಹೇಳಿಕೊಡೋದು ಸಪ್ರೇಟ್ ಡಿಪಾರ್ಟ್ಮೆಂಟೂ ಇದೆ. ಆ್ಯಂಡ್ ರಿಸರ್ಚ್ ಕೂಡ ಭಾಳ ಆಗ್ತಾ ಇದೆ ಅಂದರೆ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಅಂತ ನಾವು ಹೇಳ್ಬೋದು. ಯಾವುದು ಅದು ಪ್ರಕಾರ ಅಂದರೆ ವುಮೆನಲ್ಲಿ ಸ್ಟ್ರೆಸ್ ಎಷ್ಟು ಪರ್ಸೆಂಟೇಜ್ ಇದೆ, ವುಮೆನಲ್ಲಿ ಜಾಸ್ತಿ ಇದೆಯಾ ಇಲ್ಲ ಮೇಲಲ್ಲಿ ಜಾಸ್ತಿ ಇದೆಯಾ, ಆ್ಯಂಡ್ ವುಮೆನ್ ಕ್ಯಾಟಗರೀಸ್ ಇರ್ತವೆ. ಆ್ಯಂಡ್ ಕಾಲೇಜ್ ಗೋಯಿಂಗ್ ವುಮೆನ್ ಇರ್ಬೋದು, ಆಫೀಸ್ ಗೋಯಿಂಗ್ ವುಮೆನ್ ಇರ್ಬೋದು, ಆ್ಯಂಡ್ ಮನೆಗೆ ಹೌಸ್ ವೈಫ್ಸ್ ಇದು ಅದರಲ್ಲಿ ಕೂಡ ಸ್ಟ್ರೆಸ್ ಹೆಂಗೆಂಗಿದೆ, ಜಾಸ್ತಿ ಯಾರಿಗಿದೆ ಅಂತ ಒನ್ ಕೈಂಡ್ ಆಫ್ ಸ್ಟಡೀಸ್ ಕೂಡ ನಮ್ಮಿಂದ ಆಗ್ತಾ ಇದೆ. ಅದ್ರ ಬಗ್ಗೆ ನಮಗೆ ಯಾವುದು ಉಪಯೋಗ ಅಂದರೆ ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇದೆ ಅವರು ಟಾರ್ಗೆಟ್ ತಗೊಂಡು ಮತ್ತೆ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಮೆಡಿಸಿನ್ ಕೊಟ್ಟೋದು ಇದೆಲ್ಲ ನಾವು ಮಾಡ್ತೀವಿ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿರೋ ಮಹಿಳೆಯರಿಗೋಸ್ಕರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ?
0: ಸೊ ಮಹಿಳೆಯರಿಗೋಸ್ಕರ ಅಂದ್ರೆ ಆಲ್ವೇಸ್ ಮಹಿಳೆಯರು ಅಂದ್ರೆ ಮಲ್ಟಿ ಟಾಸ್ಕಿಂಗ್, ಬಟ್ ಅದು ಒಂದು ಪ್ಲಾನ್ ಇರಬೇಕು. ಸೊ ಪ್ಲಾನ್ ಪ್ರಕಾರ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಎಲ್ಲ ಕೆಲಸ ಮಾಡಿದರೆ ಡೆಫಿನೆಟ್ಲಿ ಅವರು ಸ್ಟ್ರೆಸ್ ಇಂದ ಹೊರಗಡೆ ಬರಬಹುದು. ಬಟ್ ಅದ್ರ ಜೊತೆನೆ ಯಾರು ಅಂದ್ರೆ ಸ್ಟೇಜ್ ಒನ್ ಅದು ಸ್ವಲ್ಪ ಮೈಲ್ಡ್ ಸ್ಟ್ರೆಸ್ ಇದ್ದಾಗ ನಾವು ಮ್ಯಾನೇಜ್ ಮಾಡ್ಕೋಬಹುದು, ಅದೇನು ರೋಗ ಅಲ್ಲ. ಅದು ಯಾರ ಹೆಲ್ಪ್ ಅನ್ನ ತಗೋಬಹುದು, ಫ್ರೆಂಡ್ಸ್ ಹೆಲ್ಪ್, ಫ್ಯಾಮಿಲಿ ಹೆಲ್ಪ್ ತಗೊಂಡು ಅವ್ರ ಜೊತೆ ಮಾತಾಡಿ ಏನ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಒಳಗೆ ಏನೇನ ಗಲಾಟೆ ಆಗ್ತಾ ಇದೆ ಅಂದ್ರೆ ಇವರು ವೈಫ್ ಅಂಡ್ ಹಸ್ಬೆಂಡ್ ಕುತ್ಕೊಂಡು ಮಾತಾಡೋದು, ಏನಾನು ಪ್ರಾಬ್ಲಮ್ ಇದೆ ಅಂದ್ರೆ ಸೊಲ್ಯೂಷನ್ ತಗೊಳೋದು, ಈ ತರ ಮಾತಾಡಿದ್ರೆ ಕೂಡ ಈ ತರ ನಾವು ಕುತ್ಕೊಂಡು ಮಾತಾಡಿದ್ರೆ ಕೂಡ ಬಹಳ ವಿಷಯಕ್ಕೂ ಸಮಸ್ಯೆಗಳಿಗೂ ಜವಾಬು ಸಿಗ್ಬೋದು, ಆನ್ಸರ್ ಅಂತೂ ಸಿಗುತ್ತೆ. ಅದು ಒಂದು. ಅಂಡ್ ಪ್ಲಾನಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಾವು 9 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಸೊ ಅಟ್ ಲೀಸ್ಟ್ 8:30 ಇಂದನೇ ನಾವು ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿದ್ರೆ ಸೊ ಸ್ವಲ್ಪ ಅಲ್ಲಿಂದ ಮತ್ತೆ ಬೇರೆ ಲೈಫ್ ಸ್ಟಾರ್ಟ್ ಆಗುತ್ತೆ. ಆಫೀಸ್ ಹೋಗಿದ್ಮೇಲೆ ಬೇರೆ ಬೇರೆ ಕೆಲಸ ಇರ್ತವೆ, ಆ ಕೆಲಸ ಟೈಮ್ ಪ್ರಕಾರ ಮಾಡ್ಕೋಬಹುದು. ಇದು ನೀವು 9 ಕಾಲೇಜ್ ಇರ್ಬೋದು ಅಲ್ಲ ಆಫೀಸ್ ಇರ್ಬೋದು, ನೀವು 10 ಹೋಗಿದ್ರೆ ಮತ್ತೆ ಅಲ್ಲಿಂದ ಮತ್ತೆ ಅವರಿಂದ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಬರ್ತವೆ, ಮತ್ತೆ ನಾವು ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ, ಕೆಲಸ ಸರಿಯಾಗಿ ಮಾಡಲ್ಲ, ಮತ್ತೆ ಅದರಿಂದ ಹೋಲ್ ಸಿಸ್ಟಮ್ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂಡ್ ಪ್ಲಾನಿಂಗ್ ಇಂಪಾರ್ಟೆಂಟ್. ನಾಳೆ ಏನ್ ಮಾಡ್ಬೇಕು ಇವತ್ತನ್ನ ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿಕೊಂಡು ಹೋಗ್ಬೋದು. ಅಂಡ್ ಇದೆಲ್ಲ ಮ್ಯಾನೇಜ್ ಮಾಡ್ಕೋಬಹುದು. ಮ್ಯಾನೇಜ್ ಮಾಡ್ಕೋಕೆ ಆಗ್ತಾ ಇಲ್ಲ ಅಂದ್ರೆ ಕೂಡ ಕೌನ್ಸಿಲರ್ಸ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಅಂಡ್ ಸೈಕಿಯಾಟ್ರಿಸ್ಟ್ ಇರ್ತಾರೆ. ಸೈಕಾಲಜಿಸ್ಟ್ ಸ್ಪೆಷಲಿ ಫಾರ್ ಓನ್ಲಿ ಕೌನ್ಸಿಲಿಂಗ್ ಥೆರಪಿ ಅಂದ್ರೆ ಓನ್ಲಿ ಕೌನ್ಸಿಲಿಂಗ್. ಅದರಲ್ಲಿ ಸ್ವಲ್ಪ ಕೋಪಿಂಗ್ ಸ್ಕಿಲ್ಸ್, ಸ್ಟ್ರೆಸ್ ಬರುವಾಗ ಏನೇನು ರಿಲ್ಯಾಕ್ಸೇಷನ್ಸ್ ಟೆಕ್ನಿಕ್ಸ್ ಅಂತ ಇರ್ತವೆ ಅದೇನು ಮಾಡಬಹುದು ಅದೆಲ್ಲ ಹೇಳ್ಕೊಡ್ತಾರೆ. ಅವರು ಸೈಕಾಲಜಿಸ್ಟ್ ಅಂತಾರೆ, ಅವ್ರು ಕೌನ್ಸಿಲರ್ಸ್ ಅನ್ನೇ ಕೂಡ ಅನ್ಬೋದು. ಅಂಡ್ ಸೈಕಿಯಾಟ್ರಿಸ್ಟ್ ಅಂದ್ರೆ ಇದು ಸೆಕೆಂಡ್ ಸ್ಟೇಜ್. ನಾವು ಇದೆಲ್ಲ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಕೂಡ ಆರಾಮ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮೆಡಿಸಿನ್ ಕೊಡಬೇಕಾಗುತ್ತೆ. ಸೊ ಅದು ಸೈಕಿಯಾಟ್ರಿಸ್ಟ್ ಒಪಿನಿಯನ್ ತಗೋಬಹುದು, ಹೆಲ್ಪ್ ತಗೊಬಿಡಿ, ಇದೇನು ದೊಡ್ಡ ವಿಷಯದಲ್ಲ. ಅದು ಸ್ಟಿಗ್ಮಾ ಬಿಟ್ಟು ಮತ್ತೆ ಹೊರಗಡೆ ಬಂದು ಅವ್ರಿಗೆ ಏನ್ ತ್ರಾಸಿದೆಯೋ ಅವ್ರು ಹೇಳ್ಬೋದು. ಅಂಡ್ ನಮ್ಮ ಕಾಲೇಜಿಂದ ಆಯುರ್ವೇದಿಕ್ ಕಾಲೇಜಿಂದ ಕೂಡ ವಿತೌಟ್ ಲೈಕ್ ಸೈಡ್ ಎಫೆಕ್ಟ್ ಫ್ರೀ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೋಸ್ಟ್ ಆಫ್ ದಿ ಥಿಂಗ್ಸ್ ವಿಲ್ ಬಿ ಕೌನ್ಸಿಲಿಂಗ್ ಓನ್ಲಿ. ಸೊ ಆಫ್ಟರ್ ವರ್ಡ್ಸ್ ನಮ್ದು ಮೆಡಿಸಿನ್ಸ್ ಅಶ್ವಗಂಧ, ಜಟಾಮಾನ್ಸಿ, ಭ್ರಾಮಿ, ಶಂಖಪುಷ್ಪಿ ಇದ್ರ ಜೊತೆ ತಯಾರಾಗೋ ಬಹಳ ಸಾಕಷ್ಟು ಮೆಡಿಸಿನ್ಸ್, ತುಪ್ಪ ಅಂತಾರಲ್ಲ ಆ ಮೆಡಿಸಿನ್ಸ್ ಇದಾವೆ, ಕಷಾಯಗಳಿದಾವೆ, ಆಸವ ಅರಿಷ್ಟಗಳು ಇದಾವೆ, ತೈಲಗಳಿದಾವೆ, ಎಲ್ಲ ಯೂಸ್ ಮಾಡಿ ನಾವು ಸ್ಟ್ರೆಸ್ ಇಂದ ನಾವು ವುಮೆನ್ ಇರ್ಬೋದು ಯಾರನ್ನ ಸ್ವಲ್ಪ ಹೊರಗಡೆ ಕಳಿಸ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇನ ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.
2: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. KLE Pharmacy College, ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತು ಚಿತ್ರಮಂದಿರವನ್ನು ತೊಗೊಂಡ್ಬರುತ್ತೇನೆ. ಆದರೆ ಆತ್ಮೀಯ ಸ್ನೇಹಿತರೆ, ನಾನು ಎಷ್ಟೋ ಬಾರಿ ಇವರ ಕಾರ್ಯಕ್ರಮ ಮಾಡಿದ್ದೇನೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಸ್ ಜಾನಕಿ ಅಮ್ಮ ಈ ದುನಿಯಾನಲ್ಲಿ ಇಲ್ಲ. ಅವರ ನಿಧನ, ಆ ಸುದ್ದಿಯನ್ನು ಕೇಳಿ ಎಷ್ಟೋ ಜನರಿಗೆ ದುಃಖವಾಯಿತು. ಸೊ ಸ್ನೇಹಿತರೆ, ಎಸ್ ಇವತ್ತಿನ ಕಾರ್ಯಕ್ರಮ, ನಾಳಿನ ಕಾರ್ಯಕ್ರಮ, ಟೋಟಲ್ 2 ದಿನ ನೋಡ್ಲಿಕ್ಕೆ ಹೋದರೆ ಒಂದು 2-3 ತಿಂಗಳು ಬರೇ ಇವರ ಹಾಡೇ ಪ್ರಸಾರ ಮಾಡಿದ್ರೂ ಸಾಲುವುದಿಲ್ಲ. ಬಟ್ ಆತ್ಮೀಯರೇ, ಇವತ್ತು ನಾಳೆ ಕನ್ನಡ ಚಿತ್ರರಂಗದ ನಮ್ಮ ಪ್ರೀತಿಯ ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಗೀತೆಗಳು. ಇವತ್ತು ಅವರು ಹಾಡಿರುವ ಕನ್ನಡ ಚಿತ್ರರಂಗದ ದೇವ್ರ ಗೀತೆ ರಿಕ್ವೆಸ್ಟ್ ಮಾಡ್ಬೋದು, ಅಥವಾ ನಿಮಗೆ ಬೇಕಾದ ಅವರದು ಕನ್ನಡ ಚಿತ್ರರಂಗದ ಯಾವುದೇ ಒಂದು ಗೀತೆ ರಿಕ್ವೆಸ್ಟ್ ಮಾಡ್ಬೋದು. ಸ್ನೇಹಿತರೆ, ಶನಿವಾರದಂದು ಈ ಸುದ್ದಿ ಬಂತು ನೋಡಿ, ಬಹಳ ಬೇಜಾರಾಯಿತು. ಆತ್ಮೀಯ ಸ್ನೇಹಿತರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಕಲಾವಿದರಿಗೆ ಸಾವಿಲ್ಲ, ಅವರು ನಮ್ಮೊಂದಿಗೆ ಸದಾ ಇರುತ್ತಾರೆ. ಆ ಒಂದು ಕಾರಣದಲ್ಲಿ ನಡೀರಿ ಕಾರ್ಯಕ್ರಮದಲ್ಲಿ. ನಾನು ಪ್ರಸಾರ ಮಾಡ್ತಾ ಇದ್ದೇನೆ ಇವತ್ತಿನ ಚಿತ್ರಮಂದಿರ ಎಸ್ ಜಾನಕಿ ಅಮ್ಮ ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಆಲಾರೆ ಆಲಾರೆ ಮುಕುಂದ ಮುರಾರೆ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ನೀವು ಕೂಡ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ಬಂದು 9019904904. ಎಸ್ ಜಾನಕಿ ಅಮ್ಮ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗ, ಇವತ್ತು ಚಿತ್ರಮಂದಿರ ಎಸ್ ಜಾನಕಿ ಸ್ಪೆಷಲ್ ಕಾರ್ಯಕ್ರಮ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವತ್ತು ಹೇಳ್ತೇನೆ, ಕಲಾವಿದರಿಗೆ ಸಾವಿಲ್ಲ, ಅವರ ಕಲೆ ನಮ್ಮೊಂದಿಗೆ ಇದೆ. ಈಗ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಕಾಂಬಿನೇಷನ್ನಲ್ಲಿ ನಾನು ಎಷ್ಟೋ ಕಾರ್ಯಕ್ರಮ ಮಾಡಿದ್ದೇನೆ. ಎಸ್ ಪಿ ಬಿ ಹಾಗೂ ಪಿ ಸುಶೀಲಾ ಅಮ್ಮ ಅವ್ರದ್ದು ಮಾಡಿದ್ದೇನೆ. ಸೊ ಇವತ್ತು ಎಸ್ ಜಾನಕಿ, ಇವತ್ತು ಆ್ಯಂಡ್ ನಾಳೆ 2 ದಿನ ಆತ್ಮೀಯ ಸ್ನೇಹಿತರೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ತಾವು ಕೂಡ ಭಾಗವಹಿಸಿ. ಇವತ್ತಿನ ದಿನ ನಿಮಗೆ ಓಪನ್ ಆಗಿಡ್ತೇನೆ. ನಾನಿವತ್ತು ಸರ್ಚ್ ಮಾಡಿ ಉತ್ತಮ ಎಸ್ ಜಾನಕಿ ಅವರ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಗಳನ್ನು ಸಂಗ್ರಹಿಸಿ ಇಡುತ್ತೇನೆ. ಹಾಡನ್ನು ಕೇಳಿ, ಎಂಜಾಯ್ ಮಾಡಿ, ಬನ್ನಿ, ತಾವು ಕೂಡ ಭಾಗವಹಿಸಿ ಎಸ್ ಜಾನಕಿ ಫಾರ್ ಎವರ್ ಕಾರ್ಯಕ್ರಮದಲ್ಲಿ. ಹಾಡನ್ನು ಕೇಳಿ, ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಎಸ್ ಜಾನಕಿ ಅಮ್ಮ ಸ್ಪೆಷಲ್. ಎಸ್ ಜಾನಕಿ ಫಾರ್ ಎವರ್ ಅವರು ನಮ್ಮೊಂದಿಗೆ ಸದಾ ಇರ್ತಾರೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದೇನೆ. ಇವತ್ತಿನ ದಿನ ಆ್ಯಂಡ್ ನಾಳಿದ ದಿನ, ಟೋಟಲ್ ಎರಡು ದಿನ. ಆ್ಯಂಡ್ ನ್ಯಾಯವಾಗಿ ಹೇಳಲಿಕ್ಕೆ ಹೋದರೆ ಅವರ ಗೀತೆಗಳು, ಬರೀ ಅವರ ಗೀತೆಗಳನ್ನು ನಾನು ಒಂದು 2-3-4-5 ತಿಂಗಳು ಮಾಡಿದ್ರೂ ಸಾಲೋದಿಲ್ಲ. ಅಷ್ಟು ಗೀತೆಗಳು ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಡಿದ್ದಾರೆ, ಆಚೆ ಬೇರೆ ಭಾಷೆಗಳಲ್ಲಿಯೂ ಹಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆಯೊಂದಿಗೆ. ನಾನು ಸದಾ ಹೇಳ್ತಿರ್ತೀನಲ್ಲ, ಎಸ್ ಜಾನಕಿ ಅವರು ಕಾಣಿಸ್ಲಿಕ್ಕೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರು ಅವ್ರ ಥರನೇ ನಗ್ತಾರೆ. ಅವರು ಇಮೇಜಸ್ ನೀವು ನೋಡಿದರೆ ನಗು ಇಮೇಜಸ್ ಅವ್ರ ಥರನೇ ಇದೆ, ಏಕೆಂದರೆ ವೈಯಕ್ತಿಕವಾಗಿ ನಾನು ಭೇಟಿಯಾಗಿದ್ದೇನೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರು. ಅವರು ಮೆಸೇಜ್ ಮಾಡಿದ್ದಾರೆ, ಅವಳ ಹೆಜ್ಜೆ ಚಿತ್ರದ್ದು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ದೇವರ ಆಟ ಅನ್ನೋ ಹಾಡು. ಇದು ಒಂದು ಗ್ರೇಟ್ ಲಾಸ್ ಟು ಅವರ್ ಮ್ಯೂಸಿಕ್ ವರ್ಲ್ಡ್ ಆ್ಯಂಡ್ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಉತ್ತಮವಾದ ಒಂದು ವ್ಯಕ್ತಿಯವರು. ಸೊ ಆತ್ಮೀಯ ಸ್ನೇಹಿತರೆ, ನಮ್ಮ ವಿಜಯಲಕ್ಷ್ಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪೂಜಿಸಲೆಂದೆ ಅನ್ನೋ ಒಂದು ಹಾಡೊಂದಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಗೀತೆ, ಇದರಿಗಿಂತ ಮುಂಚಿನ ಗೀತೆ ಅಮ್ಮ ಎಂದರೆ ಅನ್ನೋ ಒಂದು ಗೀತೆ ವಿಜಯಕುಮಾರ್ ಭಸ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಚಂದ್ರಕಾಂತ್ ಬಡ್ಗಾವಿಯವರು ಇದೇ ಗೀತೆ ಪೂಜಿಸಲೆದ್ದೆ ಅನ್ನೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸೈಮನ್ ಅವರು ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಿಸಿಲಾದರೇನು ಅನ್ನೋ ಒಂದು ಹಾಡು. ಆತ್ಮೀಯರೇ, ದಿಸ್ ಇಸ್ ಎಸ್ ಜಾನಕಿ ಅಮ್ಮ ಸ್ಪೆಷಲ್ ಕಾರ್ಯಕ್ರಮ. ಅವರು ಹಾಡಿರುವ ಕನ್ನಡ ಚಿತ್ರರಂಗದ ದೇವರ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಬೋದು ನೀವು ಇವತ್ತಿನ ದಿನ. ನಾಳಿದ್ದ ದಿನವೂ ನಾನು 100% ಮಾಡುವೆ. ನಾಳೆ ನಾನು ಟ್ರೈ ಮಾಡ್ತೇನೆ ಅವರ ಹಾಡಿರುವ ಕನ್ನಡ ಚಿತ್ರರಂಗದ ಅತಿ ಜಾಸ್ತಿ ಕೇಳಲಾರದಂತಹ ಗೀತೆಯನ್ನು ಹುಡುಕಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಇವತ್ತು ಟೈಮ್ ಬೇಕದಕ್ಕೆ ನನಗೆ. ಸೊ ನೀವು ಇವತ್ತು ಭಾಗವಹಿಸಿ, ಎಸ್ ಜಾನಕಿಯವರ ನಿಮ್ಮ ಇಷ್ಟದ ಗೀತೆ ನನಗೆ ತಿಳಿಸಿ. ವಾಟ್ಸಪ್ ಮೆಸೇಜ್ ನಿನ್ನೆ ಭಾಳಷ್ಟು ಜನ ಮೆಸೇಜ್ ಮಾಡಿದರು, ವಿನೋದ್ ಅವರು, ಎಸ್ ಜಾನಕಿಯವರು ಇಲ್ಲ, ಬಸವರಾಜ್ ಹುಗ್ಗಾರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಎಸ್ ಪಿ ಬಿ, ಆ್ಯಂಡ್ ನಾನು ಮಾಡೇ ಮಾಡ್ತೇನೆ. ನಾನು ಯಾರಾದರೂ ನಮ್ಮ ಕಲಾವಿದರು ನಮ್ಮನ್ನು ಬಿಟ್ಟು ಹೋದರೆ ಅವರ ಸ್ಪೆಷಲ್ ಮಾಡೇ ಮಾಡ್ತೇನೆ. ಶೋಭಾ ಡೌಲಿಯವರು ಕೂಡ ಪೂಜಿಸಲೆಂದೇ ಅನ್ನೋ ಗೀತೆ ಹಚ್ಚು ಅಂತ ಕೇಳ್ಕೊಂಡಿದ್ದಾರೆ. ಆಲ್ ರೈಟ್, ಬರುತ್ತೆ ಆ ಹಾಡು. ಎಸ್ ಜಾನಕಿ ಸ್ಪೆಷಲ್, ದಿಸ್ ಇಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ ಆತ್ಮೀಯರೇ, ಭಾಗವಹಿಸಿ. ಆ್ಯಂಡ್ ನೆನಪಿರಲಿ, ನಮ್ಮ ಕಲಾವಿದರು ಯಾರೇ ಇರಲಿ, ಅವರು ಈ ದುನಿಯಾ ಬಿಟ್ಟು ಹೋಗಿರ್ತಾರೆ, ಆದರೆ ಅವರ ಕಲೆ ನಮ್ಮೊಂದಿಗೆ ಸದಾ ಇರುತ್ತೆ. ಎಸ್ ಪಿ ಬಿನೂ ಇಲ್ಲ, ಎಸ್ ಜಾನಕಿನೂ ಇಲ್ಲ. ಅವರ ಜೋಡಿಯಲ್ಲಿ ಎಷ್ಟು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ ಮಾಡಿದ್ದೇನೆ, ನನಗೆ ಬಹಳ ಒಂದು ಇದು. ಆದರೆ ಜೀವನದ ನಿಜವಾದ ಸತ್ಯ ಅಂದರೆ ಸಾವು ಆತ್ಮೀಯ ಸ್ನೇಹಿತರೆ, ಇದು ಒಂದಿನ ಎಲ್ಲರಿಗೂ ಬಂದೇ ಬರುತ್ತೆ, ಇದು ಮಾತ್ರ ಸತ್ಯ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಇರುವರೆಗೂ ನಾವು ಎಷ್ಟು ಜನರನ್ನು ಮನರಂಜಿಸ್ತೇವೆ. ಈಗ ನೋಡಿ, ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರವ್ರದ್ದೇ ಗೀತೆ, ಈಗ ಅಲಾರೇ ಅಲಾರೇ ಆ ಹಾಡನ್ನು ಕೇಳಿ ಎಷ್ಟು ಜನ ರಿಲ್ಯಾಕ್ಸ್ ಆಗಿರ್ಬೋದು. ಈಗ ದೇವರ ಆಟ ಈ ಹಾಡು, ತಮ್ಮ ತಮ್ಮದೇ ಆದಂತಹ ಒಂದು ಸಮಸ್ಯೆ ಇರ್ಬೋದು, ತಮ್ಮ ತಮ್ಮದೇ ಆದಂತಹ ಒಂದು ರಿಲ್ಯಾಕ್ಸೇಷನ್ ಆರಾಮ ಅನ್ಸ್ತದಲ್ರೆ ಅವರ ಧ್ವನಿ ಕೇಳಿದರೆ, ಅವರ ಹಾಡು ಕೇಳಿದರೆ. ಆದರೆ ಅವರಿಗೆ ಇಲ್ಲ. ನೋಡಿದ್ರ, ನಾನು ಅದನ್ನೇ ಹೇಳೋದು, ಮನುಷ್ಯ ಇದ್ದಾಗ ಎಷ್ಟು ಜನರನ್ನು ನಗಿಸ್ತಾನೆ, ಹೋದ ತಕ್ಷಣ ಎಷ್ಟು ಜನರನ್ನು ಅಳಿಸ್ತಾನೆ. ಆದರೆ ಲೆಕ್ಕ ಉಲ್ಟಾ ಆಗಬಾರ್ದು. ಮನುಷ್ಯ ಇದ್ದಷ್ಟು ದಿನ ಎಷ್ಟು ಜನರನ್ನು ಅಳಿಸ್ತಾನೆ, ಅವ ಹೋದ ತಕ್ಷಣ ಎಷ್ಟು ಜನರನ್ನು ನಗಿಸ್ತಾನೆ. ಅಹಹ, ಇದು ವ್ಯರ್ಥದ ಜೀವನ. ಸೊ ಇದ್ದಾಗೆಲ್ಲರನ್ನು ನಗಿಸಿ ಮನರಂಜಿಸಿ, ಈಗ ಅವ್ರು ಮನರಂಜಿಸಿದಾರಲ್ರಿ ನಮ್ಮನ್ನು. ನಮ್ಮದೇ ಆದಂತಹ ಒಂದು ದುಃಖ ಇದ್ದಾಗ ಎಸ್ ಜಾನಕಿ ಅವರ ಎಷ್ಟೋ ಒಳ್ಳೆ ಒಳ್ಳೆ ಹಾಡನ್ನು ಕೇಳಿದೆವು ನಾವು. ಪೂಜಿಸಲೆಂದೇ ಹೂಗಳ ತಂದೆ, ಮೈ ಗಾಡ್, ಎಷ್ಟು ಜನ ಹಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ತಮ್ಮ ಜೀವನದಲ್ಲಿ, ಎಸ್ ಅವ್ರನ್ನು. ಸೊ ಅಂಥ ಸಂದರ್ಭದಲ್ಲಿ ಎಸ್ ಜಾನಕಿ ಅವರು ನಮ್ಮೊಂದಿಗೆ ಇಲ್ಲ ಅಂತ ಹೇಳೋಕ್ಕಿಂತ ಅವರ ಕಲೆ ನಮ್ಮೊಂದಿಗೆ ಸದಾ ಇರುತ್ತೆ. ನಮಗೆ ಒಂದು ಉತ್ತಮವಾದ ಪಾಠ ಇಲ್ಲಿ ಏನು, ನಾವು ಬಿಟ್ಟು ಈ ದುನಿಯಾ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನು ಹಿಂದೆ ಬಿಟ್ಟು ಹೋಗ್ತೇವೋ ಅದನ್ನು ನೋಡಬೇಕು. ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆಯೊಂದಿಗೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರ ಹಾಡು. ದಿಸ್ ಇಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049094904. ಈ ನಂಬರ್ ಮೇಲೆ ತಾವು ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಎಸ್ ಜಾನಕಿ ಅವರು ಹಾಡಿರುವ ಕನ್ನಡ ಚಿತ್ರರಂಗದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಬಹುದು. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು.

ಚಲೋ ಹಾಡು ನೋಡಿ ಆತ್ಮೀಯ ಸ್ನೇಹಿತರೆ, ಈ ಒಂದು ಗೀತೆಯನ್ನು ವಿಜಯಕುಮಾರ್ ಭಸ್ಮೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ದೇವರ ಅಡ್ಡನ್ನು ಕೇಳಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಈ ಗೀತೆ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರದು ಆಗಿತ್ತು. ಕಾರ್ಯಕ್ರಮದ ಮುಂದಿನ ಹಾಡು ವಿಜಯಕುಮಾರ್ ಭಸ್ಮೆಯವರದು. ಮತ್ತೆ ಯಾರೇ ನೀನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ವಿನೋದ್ ಅವರು ಮೇಘರಾಜನೇ ಅನ್ನೋ ಒಂದು ಗೀತೆ ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಕೆಲಸ ಆಲ್ ರೈಟ್. ನಗುವಾನಯ್ಯನ ಈ ಗೀತೆಯೊಂದಿಗೆ ರೇಣುಕಾ ಕಾಮ್ಕರ್ ಅವರು, ಬೀಡೇನು ನಿನ್ನ ಪಾದ ಅನ್ನೋ ಗೀತೆಯೊಂದಿಗೆ ಬಸವರಾಜ್ ಹುಗ್ಗಾರ್ ಅವರು. ಆತ್ಮೀಯರೇ,

ಜಾನಕಿ ಹೆಂಗೆ ರಿಸೆಂಬಲ್ಸ್ ಲೈಕ್ ಮೀನ್ ನೋಡಿ, ನಾನು ಹೇಳಿದ್ನಲ್ಲ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರು ಅವ್ರ ಥರನೇ ಕಾಣಿಸ್ತಾರೆ. ಸೊ ಆತ್ಮೀಯರೇ, ನಮ್ಮ ಎಸ್ ಜಾನಕಿ ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಗೀತೆ ಅವರ ಕಲೆ ನಮ್ಮೊಂದಿಗೆ ಇದೆ. ಸೊ ಇವತ್ತು ನಾಳೆ ಎರಡು ದಿನ ನಾನು 100% ಅವ್ರದ್ದೇ ಕಾರ್ಯಕ್ರಮ ಮಾಡುತ್ತೇನೆ. ನಾಳೆ ದಿನ ನಮ್ಮ ಎಸ್ ಜಾನಕಿ ಅಮ್ಮ ಅವರ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತೊಗೊಂಡ್ಬರೋ ಪ್ರಯತ್ನ ಮಾಡುತ್ತೇನೆ. ಆಯ್ತಾ, ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು, ನೋ ಡೌಟ್. ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ದಿಸ್ ಈಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಸ್ನೇಹಿತರೆ, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದ ಈ ಹಾಡನ್ನು ಕೇಳಿದ್ರಲ್ಲ, ಈ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಎಷ್ಟು ಜನ ರಿಕ್ವೆಸ್ಟ್ ಮಾಡಿದರು, ಚಂದ್ರಕಾಂತ್ ಬಡ್ಗಾವಿ ಅವರು, ವಿಜಯಲಕ್ಷ್ಮಿ ಅವರು, ಜ್ಯೋತ್ ಇವರು, ಶೋಭಾ ಡವ್ಲಿ ಅವರು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ಬಿಸಿಲಾದರೇನು ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಕನ್ನಡ ಚಿತ್ರರಂಗದ ನಮ್ಮ ಗೀತೆ ಗಾಯಕಿ, ಹೆಮ್ಮೆಯ ಪ್ರೀತಿಯ ಲೆಜೆಂಡ್ರಿ ಸಿಂಗರ್ ನಮ್ಮೊಂದಿಗೆ ಇಲ್ಲ. ಸೊ ಅವರ ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡಿದ್ದೇನೆ ನಾನು, ತಾವು ಭಾಗವಹಿಸಿ ಅಂತ ಹೇಳಿದೆ. ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮತ್ತಾರ್ಯಾರೇ ನಿನ್ನ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಬನ್ನಿ, ಬಂದೆಯ ಬಾಳಿನ ಬೆಳಕಾಗಿ ಅನ್ನೋ ಗೀತೆಯೊಂದಿಗೆ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಈ ಒಂದು ಗೀತೆಯನ್ನು
3: ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಮೇಘರಾಜನ ಈ ಗೀತೆ ಸಿಪಾಯಿ ಚಿತ್ರದು. ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಆತ್ಮೀಯ ಸ್ನೇಹಿತರೆ, ರಾಜಶ್ರೀ ಅವರೇ, ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ. ಎಸ್ ಆ್ಯಂಡ್ ಜೈ ಶ್ರೀರಾಮ್, ಜೈ ಜಿನೇಂದ್ರ. ಯಾವ ಹಾಡು ಬೇಕು ಎಸ್ ಜಾನಕಿ ಅವರದು ಅದು ತಿಳಿಸಿ ನನಗೆ ದಯವಿಟ್ಟು. ಶುಭೋದಯ ಮಂಜನ್ನ, ತನು ನಿನ್ನದು ಈ ಮನ ನಿನ್ನದು ಅನ್ನೋ ಒಂದು ಹಾಡೊಂದಿಗೆ ವಾಟ್ಸಪ್ ಮೆಸೇಜ್ ಮುಖಾಂತರ ಸಂಜಯ್ ಅಂಗಡಿಯವರು ರಿಕ್ವೆಸ್ಟ್ ಮಾಡಿದರೆ ಈ ಹಾಡು ಆತ್ಮೀಯರೇ. ಎಸ್ ಜಾನಕಿ ಫಾರ್ ಎವರ್ ಇವತ್ತು ನಾಳೆ 100% ಮಾಡುವೆ ನಾನು, ಆ್ಯಂಡ್ ಮುಂದಿನ ವಾರ ಕೂಡ ಮಾಡೋಣ. ಸೊ ಆತ್ಮೀಯರೇ, ಅವರು ಅಭಿನಯ ಅವರು ಹಾಡಿರುವ ಒಳ್ಳೊಳ್ಳೆ ಗೀತೆಗಳು ನಾನು ಈಗ ಹುಡುಕಾಡೋ ಪ್ರಯತ್ನದಲ್ಲಿ ಕೂತಿದ್ದೇನೆ. ಕರೆ ಮುಖಾಂತರ ಆಕಾಶ ದೀಪವೋ ನೀನು ಈ ಗೀತೆಯೊಂದಿಗೆ ಗಜಾನನ್ ಕಾಮ್ಕರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಸ್ ಜಾನಕಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಧ್ವನಿ ನಮ್ಮೊಂದಿಗೆ ಸದಾ ಇದೆ ಅಂತ ಹೇಳ್ತಾ ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ಈ ಹಾಡಾಗಿತ್ತು ರೇಣುಕಾ ಕಾಮ್ಕರ್ ಅವ್ರದ್ದು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬಿಡೆನು ನಿನ್ನ ಪಾದ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಸುರಾಜು ಗಾರವರು ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಬಂದೆಯ ಬಾಳಿನ. ಎಸ್, ಈ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಅವಳ ಹೆಜ್ಜೆ ಚಿತ್ರದ್ದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಸುಶೀಲಾ ಅವರು ಕಾರ್ಯಕ್ರಮದಲ್ಲಿ ಭೂಮಿಗೆ ಬಂದ ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಆಕಾಶ ದೀಪವು ಈ ಗೀತೆಯೊಂದಿಗೆ ಗಜಾನನ್ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ತನು ನಿನ್ನದು ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆತ್ಮೀಯರೇ, ಇವತ್ತಿನ ದಿನ ಈ ಗೀತೆಗೆ ನಮ್ಮ ಸಂಜಯ್ ಅಂಗಡಿ ಅವರು, ಗೀತಾ ರಿಚ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿನ್ನ ಸವಿ ನೆನಪೆ ಅನ್ನೋ ಗೀತೆಯೊಂದಿಗೆ ರಾಜಶ್ರೀ ಅವರು, ನನ್ನ ಧ್ವನಿಗೇನಿಲ್ಲ, ನಾನು ಚೆನ್ನಾಗೇ ಇದ್ದೇನೆ, ಇದು ಶ್ರದ್ಧಾಂಜಲಿ ಅರ್ಪಿಸು ಕಾರ್ಯಕ್ರಮ, ಅದಕ್ಕೆ ನಾನು ಏಕದಮ್ ಸಂತೋಷದಿಂದ ಮಾತನಾಡ್ತಿಲ್ಲ, ಬಾಕಿ ನಾನು ಆರಾಮಾಗಿದ್ದೇನೆ, ಕಣ್ಗಳು ತುಂಬಿರಲು ಅನ್ನೋ ಗೀತೆ, ನೀನಾದೆ ಬಾಳಿಗೆ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪೂಜಾ ಅವರು ಭಾಗವಹಿಸಿದ್ದಾರೆ. ಅಶೋಕ್ ಅವರು ರಿಕ್ವೆಸ್ಟ್ ಮಾಡಿರುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ವಿನೋದ್ ಅವರೇ, ಹೌಸ್ಫುಲ್ ಆಗಿದೆ, ನೀವು ರಿಕ್ವೆಸ್ಟ್ ಇನ್ನೊಂದು ಮಾಡಿದ್ರಲ್ಲ, ಅದು ಆಲ್ರೆಡಿ ಅಶೋಕ್ ಅವರು ಒಂದು ಮಾಡಿದ್ದಾರೆ, ಡೋಂಟ್ ವರಿ ಬರುತ್ತೆ. ಸೊ ಆತ್ಮೀಯರೇ, ನಮ್ಮೊಂದಿಗೆ ನಮ್ಮ ಪ್ರೀತಿ ಎಸ್ ಜಾನಕಿಯವರು ಸದಾ ನಮ್ಮೊಂದಿಗೆ ಇರ್ತಾರೆ. ಇದು ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ, ಹೌಸ್ಫುಲ್ ಆಗಿದೆ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿ ಎಂಜಾಯ್ ಮಾಡಿ.

ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದ ಈ ಗೀತೆ ಶ್ರುತಿ ಅವರದು. ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಸುಶೀಲಾ ಕುಲಕರ್ಣಿ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಹಾಡು, ಭೂಮಿಗೆ ಬಂದ ದೇವಕಿ ನಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಹಾಡಿರುವ ಹಾಡು ಕನ್ನಡ ಚಿತ್ರರಂಗದ ದೇವರದಾಗಿರಬಹುದು ಅಥವಾ ರೊಮ್ಯಾಂಟಿಕ್ ಆಗಿರಬಹುದು, ನಾನು ಓಪನ್ ಆಗಿಟ್ಟಿದ್ದೆ. ಸೊ ರಾಜಶ್ರೀ ಅವರು ಇವತ್ತು ಚಿತ್ರಮಂದಿರ ಮಾಡಲಿಲ್ಲ, ನಾನು ಇವತ್ತು ಎಸ್ ಜಾನಕಿ, ಆ್ಯಂಡ್ ನಾಳೆವೂ ಕೂಡ ಎಸ್ ಜಾನಕಿ ಸ್ಪೆಷಲ್ಲೇ ಇದೆ. ಸೊ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ. ಬೆಂಗಳೂರಿನ ನಮ್ಮ ಪ್ರೀತಿಯ ಶೀತಲ್ ಅವರು, ಗುಡ್ ಮಾರ್ನಿಂಗ್ ಸರ್, ನಿಮ್ಮ ಫೇವ್ರೇಟ್ ಗೀತೆನೇ ಹಾಕಿ ಹೌಸ್ಫುಲ್ ಆಗಿದೆ, ನೈಸ್ ಲೈನ್ಅಪ್ ಆಫ್ ಸಾಂಗ್ಸ್, ನಿಮಗೆ ಯಾವ ಎಸ್ ಜಾನಕಿ ಅವರ ಗೀತೆ ಬೇಕು ಅಂತ ನನಗೆ ತಿಳಿಸಿ ಶೀತಲ್ ಅವರೇ, 100% ಟೈಮ್ ಸಿಕ್ಕಿದಾಗ ನಾನು ಲೈನ್ಅಪ್ ಮಾಡೇ ಮಾಡುತ್ತೇನೆ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ, ಗಗನವು ಎಲ್ಲೋ ಈ ಗೀತೆ ಕಾರ್ಯಕ್ರಮದಲ್ಲಿ ರವಿ ಅವರು. ಎಸ್, ಸೋಮವಾರದ ಶುಭೋದಯ, ಜಾನಕಿ ಅವರ ಆತ್ಮಕ್ಕೆ ಶಾಂತಿ, ಸಿಂಧಿ ದೇವರ ಆತ್ಮಕ್ಕೆ ಶಾಂತಿ. ಎಸ್ ಕೇಳ್ಕೊತೇನೆ ದಯವಿಟ್ಟು ಅವರ ಹಾಡು. ಎಸ್ ಲೋಡ್ ಮಾಡಿದ್ದೇನೆ, ಡೋಂಟ್ ವರಿ. ಸೊ ಆತ್ಮೀಯರೇ, ಎಸ್ ಜಾನಕಿ ಅವರು ನಮ್ಮೊಂದಿಗೆ ಸದಾ ಇದ್ದಾರೆ. ಸೊ ದಿಸ್ ಇಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ.

ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಪಾವನ ಗಂಗಾ ಚಿತ್ರದ ಗಜಾನನ್ ಖಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಆತ್ಮೀಯರೇ, ಸಾವಿನ ಬಗ್ಗೆ ನಾನು ಹೇಳಿರುವ ಆ ಲೈನ್ ಬಹಳ ಇಷ್ಟವಾಯಿತು ಅಂತ ಅಶೋಕ್ ಅವರು ತಿಳಿಸ್ತಾ ಇದ್ದಾರೆ. ಈ ಒಂದು ಸಿನಿಮಾ ನೋಡೋ ಕಾರಣನೇ ಅದು. ಸ್ನೇಹಿತರೆ, ಒಂದು ಸಿನಿಮಾ ಇದೆ, ಹೆಸರು ಡಾಕ್ಟರ್ ಸ್ಟ್ರೇಂಜ್ ಅಂತ, ಇಂಗ್ಲೀಷ್ ಸಿನಿಮಾ. ಅವರು ಡಾಕ್ಟರ್ ಸ್ಟ್ರೇಂಜ್ ಅದರಲ್ಲಿ ಮ್ಯಾಜಿಷಿಯನ್ ಆಗಿರ್ತಾರೆ, ಆ್ಯಂಡ್ ಮ್ಯಾಜಿಕ್ ಕಲೀಲಿಕ್ಕೆ ಅಂತ ಅವ್ರು ಹೋಗಿರ್ತಾರೆ. ಆ ಗುರು ಇರ್ತಾರೆ ನೋಡ್ರಿ, ಅವ್ರು ಹೇಳಿರ್ತಾರೆ, ಡೆತ್ ಈಸ್ ವಾಟ್ ಗಿವ್ಸ್ ಮೀನಿಂಗ್ ಟು ಲೈಫ್, ಇಟ್ ಸೇಸ್ ದ್ಯಾಟ್ ಅವರ್ ಡೇಸ್ ಆರ್ ನಂಬರ್ಡ್. ಅದರ ಅರ್ಥ, ಸಾವು ಜೀವನಕ್ಕೆ ಒಂದು ಅರ್ಥ ತೊಗೊಂಡ್ಬರುತ್ತೆ. ಅದು ನಮಗೆ ನೆನಪಿಸಿಕೊಡುತ್ತೆ ಕಿ ನಾವು ಇಲ್ಲಿ ಭೂಮಿ ಮೇಲೆ ಬರೀ ಕೆಲವು ದಿನಗಳಿಗೆ ಮಾತ್ರ ಇದ್ದೇವೆ ಅಂತ. ಆ್ಯಂಡ್ ಹೊಸತನ ಬರಲಿಕ್ಕೆ ಹಳೆಯ ಎಲೆಗಳು ಅದು ಹೋಗಬೇಕಂತ ಏನು ಹೇಳ್ತಾರೆ ನೋಡ್ರಿ ಹಂಗೆ. ಆತ್ಮೀಯರೇ, ಈಗ ನಿನ್ನೆಲ್ಲಿ ಮೊನ್ನೆ ನಾನು ಅದನ್ನು ಶ್ರದ್ಧಾಂಜಲಿ ನೋಡುವಾಗ ಎಸ್ ಜಾನಕಿ ಅವರ ಒಂದು ಸಮೀಪ ಇವರು ಕೆ ಎಸ್ ಚಿತ್ರ ಅವರು ಅಳ್ಕೋತಿದ್ರು, ನಾನು ಅದನ್ನು ನೋಡಿದೆ. ನಂದು ಇಷ್ಟೇ ಜೀವನ, ಇಷ್ಟೇ, ಇದು ಸತ್ಯವಾಗಿ ಇಟ್ಕೋಬೇಕು. ಆದರೆ ನಮ್ಮ ಮನುಷ್ಯನ ಪ್ರಾಬ್ಲಮ್ ಏನು ಗೊತ್ತಾ, ಇಮಿಡಿಯೇಟ್ಲಿ ಬ್ಯುಸಿ ಆಗಿಬಿಡ್ತಾನೆ ಮನುಷ್ಯ. ಕೆಲಸದಲ್ಲಿ ಅಲ್ಲ, ತಮ್ಮದೇ ವಿಚಾರದಲ್ಲಿ, ತಮ್ಮದೇ ಆದಂಥ ಸೃಷ್ಟಿ ಮಾಡಿರುವಂತಹ ಖಿನ್ನತೆಯಲ್ಲಿ, ಎಸ್, ಈ ತಲೆಯಾಗ ನಮ್ಮದೇ ಆದಂಥ ನಾವು ವಿಚಾರಗಳನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ವ್ಯಸ್ತವಾಗಿ ಬಿಡ್ತೇವೆ ನಾವು. ಯಾರಾದರೂ ಇಂಥ ಅವರು ತೀರು ಹೋದಾಗ ಆ ಸಾವಿನ ಬಗ್ಗೆ ಬಂದು ಸತ್ಯ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆ್ಯಂಡ್ ನಾವು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ತೇವೆ ಫಾರ್ ಟೈಮ್ ಬಿಂಗ್, ಸ್ವಲ್ಪ ಕ್ಷಣಕ್ಕೆ. ತದ ನಂತರ ಮತ್ತೆ ನಮ್ಮ ತಲೆಯಾಗ ಅದ ವಿಚಾರ ಸ್ಟಾರ್ಟ್ ಆಗ್ತಾವೆ. ಈ ವಿಚಾರ ನಾವು ಸೃಷ್ಟಿ ಮಾಡೋದು ಆತ್ಮೀಯ ಸ್ನೇಹಿತರೆ. ನಾ, ಎಸ್, ಇನ್ನೊಬ್ಬರು ಅವ್ರು ಏನೋ ಹೇಳಿರ್ತಾರೆ, ಅದೇ ಹೇಳ್ತೇನಲ್ಲ ನನ್ನ ಕಾರ್ಯಕ್ರಮದಲ್ಲಿ. ಮಾತಾಡೋರು ಮಾತಾಡಿ ಮರ್ತಿರ್ತಾರೋ ಕೇಳ, ಏಕೆಂದರೆ ಮಾತಾಡೋರು ಮಾತಾಡ್ತಾರೆ ನಿಮಗೆ ಏನಾದರೂ ಎಕ್ಸ್ ವೈ ಝೆಡ್, ಅವ್ರು ಮರ್ತು ಅವ್ರ ತಲೆಯಾಗ ಇನ್ಯಾರೋ ಮಾತಾಡಿದ್ದು ತರುತ್ತಿರ್ತದೆ. ಸೊ ಬೇಸಿಕಲಿ ದಿಸ್ ಈಸ್ ಅ ಚೇನ್ ರಿಯಾಕ್ಷನ್. ಈಗ ನಾನು ನನ್ನ ತಲೆಯಾಗ ಯಾವ ಏನೋ ಯಾವತ್ತೋ ಹೇಳಿದ್ದನ್ನು ಕೊರ್ಕೋತಿರ್ತಾನೆ, ಅವ ಯಾರು ಹೇಳಿರ್ತಾನೆ ನೋಡ್ರಿ, ಅವನ ತಲೆಯಾಗ ಇನ್ನೊಬ್ರು ಯಾರೋ ಏನೋ ಹೇಳಿದ್ದನ್ನು ಕೊರ್ಕೋತಿರ್ತಾನೆ. ಸೊ ಬೇಸಿಕಲಿ ಈ ಚೇನ್ ರಿಯಾಕ್ಷನ್ ಎಲ್ಲ ಡ್ರಾಮಾ. ಸೊ ಆತ್ಮೀಯರೇ, ಈ ವಿಚಾರಕ್ಕೆ ನಾವು ಅಷ್ಟು ಸ್ಟ್ರೆಂತ್ ಕೊಡಬಾರ್ದು. ಆದರೆ ಈ ಸಾವು ಏನಿದೆ ನೋಡಿ, ದಿಸ್ ಈಸ್ ದ ಮೋಸ್ಟ್ ಏನಂತಾರೆ, ಅದೊಂದು ಟ್ರೂತ್ ಅಂತ ಅವರು ಆ ಒಂದು ಸಿನಿಮಾದಲ್ಲಿ ನಾನು ನೋಡುವಾಗ. ಆ ಸಿನಿಮಾದಲ್ಲಿ ಮ್ಯಾಜಿಕ್ ಇದೆ, ಅವ ಮ್ಯಾಜಿಷಿಯನ್ ಇರ್ತಾನೆ, ಭಾಳ ಚಲೋ ಇದೆ, ಮಜಾ ಬರ್ತದೆ. ಅಂದರೆ ಈ ಚಿಕ್ಕ ಮಕ್ಕಳಿಗೆ ಮಾರ್ಬಲ್ ಸಿನಿಮಾ ಅಂತ ಹೇಳ್ತಾರೆ. ಸೊ ಅಂಥ ಸಿನಿಮಾಗಳಲ್ಲಿ ಒಂದೊಂದು ಲೈನ್ಗಳು ನೋಡಬೇಕ್ರಿ ಸ್ನೇಹಿತರೆ. ನೋ ಅಮೌಂಟ್ ಆಫ್ ಟೈಮ್ ಕ್ಯಾನ್ ಎವರ್ ಬೈ ಯು ಅ ಸೆಕೆಂಡ್ ಆಫ್ ಟೈಮ್. ಅವೆಂಜರ್ ಎಂಡ್ ಗೇಮ್ನಲ್ಲಿ ರಾಬರ್ಟ್ ಡೌನಿ ಜೂನಿಯರ್ ಐರನ್ ಮ್ಯಾನ್ ಆಗಿರ್ತಾರೆ, ಆ ಲೈನ್ ಹೇಳ್ತಾರೆ, ಬಾಪ್ ರೇ, ಏನು ಖತರ್ನಾಕ್ ಲೈನ್ ನೋಡಿ. ನೋ ಅಮೌಂಟ್ ಆಫ್ ಮನಿ ಕ್ಯಾನ್ ಎವರ್ ಬೈ ಯು ಅ ಸೆಕೆಂಡ್ ಆಫ್ ಟೈಮ್. ಅದರ ಅರ್ಥ ಏನು, ರೊಕ್ಕ ನೀವು ಎಷ್ಟೇ ಸಂಪಾದಿಸಿ, ನೀವು ಒಂದು ಕ್ಷಣ ಹೋಗು, ಒಂದೇ ಒಂದು ಸೆಕೆಂಡ್ ವಾಪಸ್ ತೊಗೊಂಡು ಬರೋಕ್ಕಾಗಂಗಿಲ್ಲ. ಈಗ ಶನಿವಾರ ರವಿವಾರ ಎರಡು ದಿನ ಹೋಯ್ತಲ್ರಿ, ಶನಿವಾರ ಯಾವ ಥರ ರವಿವಾರ ಹಿಡಿಯೋಣ, ಹನ್ನೆರಡನೇ ಜುಲೈ 2026, ಒಂದು ಕೋಟಿ ನಾನು ನಿಮ್ಗೆ ಕೊಡ್ತೇನೆ, ಅದನ್ನ ವಾಪಸ್ ತೊಗೊಂಡು ಬರ್ತೀರಾ? ಎರಡು ವಿಷಯ, ಆ ದಿನ ವಾಪಸ್ ತೊಗೊಂಡು ಬರೋಕ್ಕಾಗಂಗಿಲ್ಲ, ನನ್ನ ಕಡೆ ಈಗಕ್ಕೆ ಒಂದು ಕೋಟಿ ಇಲ್ಲ. ಈ ಎರಡು ವಿಷಯ ನೆನಪಿಟ್ಕೊಳ್ಳಿ ಆತ್ಮೀಯರೇ, ಸದಾ ತಲೆಯಲ್ಲಿ ನೆನಪಿಟ್ಕೊಳ್ಳಿ, ಯಾವುದೇ ಶಾಶ್ವತವಲ್ಲ. ಮೂರು ದಿನ ಸತತ ಮಳೆ ಆಯಿತು, ಈಗ ಬಿಸಿಲು ಸ್ಟಾರ್ಟ್ ಆಗಿದೆ, ಏನೂ ಶಾಶ್ವತ ಅಲ್ಲ. ನೀರು ಬರಗಾಲ ಅಂತ ಎಲ್ಲರೂ ಹೇಳಿದರು, ಸೂಪರ್ ಎಲ್ ನಿನ್ನೆ ಮಳೆನೂ ಬರೋದಿಲ್ಲ, ಹಿಂಗೆ ಹಂಗೆ ಎಲ್ಲ ಕಡೆ ಮಳೆ ಆಯಿತು, ಎಲ್ಲರೂ ಶಾಕ್ ಆಗಿದ್ದಾರೆ. ಸೊ ಮತ್ತೆ ನೆನಪಿಟ್ಕೊಳ್ಳಿ, ಏನು ಶಾಶ್ವತವಲ್ಲ. ಆ ನಿಮ್ಮ ತಲೆಯಲ್ಲಿ ಕಾಡಿಸೋ ಚಿಂತೆ, ಯಾರೋ ಏನೋ ಹೇಳಿರುವ ಮಾತು, ಏನು ಶಾಶ್ವತ ಅಲ್ಲ ರೇ, ನಾವೇ ಶಾಶ್ವತ ಅಲ್ಲ. ಕಾರ್ಯಕ್ರಮದಲ್ಲಿ ಈ ಗೀತೆ ಗಜಾನನ್ ಖಾಮ್ಕರ್ ಅವ್ರದ್ದು, ಇದಾದ ತಕ್ಷಣ ತನು ನಿಮ್ಮದು ಸಂಜಯ್ ಅಂಗಡಿಯವ್ರದ್ದು, ಅದಾದ ತಕ್ಷಣ ಗೀತಾ ರೇಚ ಅವ್ರದ್ದು ಗೀತೆ, ಅದಾದ ತಕ್ಷಣ ರಾಜಶ್ರೀ ಅವರ ಗೀತೆ, ಅದಾದ ತಕ್ಷಣ ಅಶೋಕ್ ಅವರ ಗೀತೆ, ಅದಾದ ತಕ್ಷಣ ರವಿ ಅವರ ಗೀತೆ, ಅದಾದ ತಕ್ಷಣ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಸೊ ಸ್ನೇಹಿತರೆ, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ ಈ ವಾರದಲ್ಲಿ. ನಾಳೆನೂ ಕೂಡ ಎಸ್ ಜಾನಕಿ ಸ್ಪೆಷಲ್ ಕಾರ್ಯಕ್ರಮವನ್ನು ನಾನು ತೊಗೊಂಡು ಬರ್ತಾ ಇದ್ದೇನೆ, ಆ್ಯಂಡ್ ಅದರಲ್ಲಿಯೂ ಕೂಡ ನೀವು ಭಾಗವಹಿಸಬಹುದು. ಆದರೆ ಇವತ್ತೇನು ಹಾಡು ಪ್ರಸಾರವಾಗಿದೆ ಅದು ನಾಳೆ ಪ್ರಸಾರವಾಗಬಾರ್ದು ಅಂತ ಗೀತೆಯನ್ನು ನಾನು ಹುಡುಕಾಡ್ತೇನೆ, ಇವತ್ತು ಪ್ರಯತ್ನ ಮಾಡ್ತೇನೆ ನಾನು. ಆ್ಯಂಡ್ ನನಗೇನಾದ್ರು ಸಹಾಯ ಮಾಡಬೇಕು ಅಂತ ಆಸೆ ಇದ್ದರೆ 100% ವಾಟ್ಸಪ್ನಲ್ಲಿ ನನಗೊಂದು 5-5 ಹಾಡು ನೀವು ಕಳಿಸಿ, ಪ್ರಸಾರವಾಗದಂಥ ಹಾಡು. ಮತ್ತೆ ಹೇಳೋದನ್ನೇ, ಒಮ್ಮೆ ನೀವು ಎಲ್ಲರೂ ಇದು ಎಕ್ಸೈಟ್ ಆಗಿ ಇವತ್ತೇನು ಪ್ರಸಾರ ಆಗೈತೆ ಅದನ್ನು ಕಳ್ಸೋಕೆ ಹೋಗಬೇಡಿ ದಯವಿಟ್ಟು. ಎಸ್ ಜಾನಕಿ ಅವರ ಕನ್ನಡ ಚಿತ್ರರಂಗದ ಒಂದು 3 ಅಥವಾ 4 ಹಾಡನ್ನು ಕಳಿಸಿ, ಪ್ರಸಾರನೇ ಆಗಿರಬಾರ್ದು ಅಂತಾಗಿದೆ, ಇಲ್ಲಾಂದ್ರೆ ನಾನು ಹುಡುಕ್ತೇನೆ, ಡೋಂಟ್ ವರಿ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ.

ವಾಟ್ಸಪ್ ಮೆಸೇಜ್ ಮುಖಾಂತರ ಪೂಜಾ ಅವರು ಹೇಳ್ತಾ ಇದಾರೆ, ಸರ್ ಚಿತ್ರ ನೋಡುವಾಗ ಅದ್ರಾಗ ಒಳ್ಳೆ ಪಾಠಗಳನ್ನ ಹೆಂಗ್ ಹುಡುಕಾಡ್ತೀರಿ? ಅದಕ್ಕೆ ಹೇಳ್ತೇನೆ, ನಾನು ಸಿನಿಮಾದಿಂದ ಬಹಳಷ್ಟು ವಿಷಯಗಳನ್ನ ಕಲ್ತೇನೆ. ಇಂಥ ಒಂದು ಸೂಪರ್ ಹೀರೋ ಮೂವೀಸ್ ಇರಲಿ, ಮಾರ್ವಲ್ ಸಿನಿಮಾ ಇರಲಿ, ಅದ್ರಾಗೂ ಎಲ್ಲ ಒಳ್ಳೊಳ್ಳೆ ಡೈಲಾಗ್ ಇರ್ತವೆ, ಪಾಠಗಳು ಇರ್ತವೆ, ಚಿತ್ರದ ಮುಖಾಂತರ ನಾನು ಬಹಳಷ್ಟು ಕಲಿತೇನೆ. ಆತ್ಮೀಯ ಸ್ನೇಹಿತರೆ, ಚಿತ್ರ ಮಂದಿರ, ಗ್ರಂಥಾಲಯ, ಈ ಎರಡು ವಿಷಯಗಳು ಅಂದರೆ ಪುಸ್ತಕ, ನಿನ್ನ ಸವಿ ನೆನಪೆ ಈ ಗೀತೆಯೊಂದಿಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅನುರಾಗ ಬಂಧನ ಅನ್ನೋ ಚಿತ್ರದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಗೀತಾ ರಜ್ ಅವರೇ, ಅದಾದ ತಕ್ಷಣ ರಾಜಶ್ರೀ ಅವರೇ ನಿಮ್ಮ ಗೀತೆ, ಅದಾದ ತಕ್ಷಣ ಪೂಜಾ ಅವರೇ ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು, ಅದಾದ ತಕ್ಷಣ ರವಿ ಅವರೇ ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು, ಅದಾದ ತಕ್ಷಣ ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದರೆ ಸುಂದರಿ ಸುಂದರಿ ಅನ್ನೋ ಒಂದು ಹಾಡು ಟೆಕ್ಸ್ಟ್ ಮೆಸೇಜ್ ಮುಖಾಂತರ. ಸೊ ನಾನು ಜಸ್ಟ್ ತಯಾರಿ ಮಾಡ್ತಾ ಇದ್ದೆ ನಾಳಿನ ಕಾರ್ಯಕ್ರಮಕ್ಕೆ. ಆತ್ಮೀಯರೇ ನಿಮಗೊಂದು ಮಾತು ಹೇಳ, ಪ್ರಸಾರವಾಗದಂತಹ ಗೀತೆ ಆಫ್ ಎಸ್ ಜಾನಕಿ ಅಮ್ಮ ಫ್ರಾಮ್ ಕನ್ನಡ ಚಿತ್ರರಂಗ, ಅದೇ ಒಂದು ಎರಡು ಮೂರು ವಾರ ಕಾರ್ಯಕ್ರಮ ಮಾಡ್ಬೋದು. ಅಂತಂಥ ಪ್ರಸಾರವಾಗದಂತಹ ಗೀತೆಗಳು ನಾನು ಹುಡುಕಾಡಿದ್ದೇನೆ. ಇನ್ನೂ ಸ್ವಲ್ಪ ಟೈಮ್ ಅಂದರೆ ನಾನು ಹೆಂಗೆ ಮಾಡ್ತೀನಿ ಹೇಳಿ ಆತ್ಮೀಯರೇ, ಒಂದು ವರ್ಷ ತಗೋತೇನೆ, 1985-1983 ಆ ವರ್ಷದಲ್ಲಿ ತೆರೆಗೊಂಡಿರುವ ಚಿತ್ರ, ಆ ಚಿತ್ರಗಳಲ್ಲಿ ಎಸ್ ಜಾನಕಿ ಅಮ್ಮ ಅವರ ಧ್ವನಿ ಎಲ್ಲೆಲ್ಲಿದೆ ಹುಡುಕ್ಯಾಡ್ ಹಂಗಂಗೆ ತೆಗಿತೇನೆ. ಅಂಥದ್ದು ಒಳ್ಳೆ ಒಳ್ಳೆ ಚಿತ್ರಗಳು ನನಗೆ ಸಿಕ್ಕಿದೆ, ಆ್ಯಂಡ್ ನಾನು ಅದನ್ನೇ ನೋಡ್ತಾ ಇದ್ದೆ. ಒಲವು ಗೆಲುವು ಚಿತ್ರ ಆಗಿರಲಿ, ಸಿಂಹದ ಜೋಡಿ ಚಿತ್ರ ಆಗಿರಲಿ, ಅದರಾಗ ಒಂದು ಹಾಡನ್ನು ಹಾಡಿದರೆ ಹೊಸ ಇತಿಹಾಸ, ಹೊಸ ಇತಿಹಾಸದ ನಾನು ಪ್ರಸಾರ ಮಾಡಿದ್ದೇನೆ. ಆ್ಯಂಡ್ ಸ್ವರ್ಣಗೌರಿ ಅನ್ನೋ ಪ್ರೇಮ ಪರ್ವ ಅನ್ನೋ ಒಂದು ಚಿತ್ರ ಸಿಕ್ತು. ಸೊ ಭಾಳ ಒಳ್ಳೊಳ್ಳೆ ಚಿತ್ರಗಳು ನನಗೆ ಸಿಕ್ತು. ಸೊ ಅದರಾಗ ಅವರು ಹಾಡಿದ್ದಾರೆ, ಆ ಹಾಡು ಇಲ್ಲಿ ಪ್ರಸಾರನೇ ಆಗಿಲ್ಲ, ಅತಿ ಹೆಚ್ಚು ಪ್ರಸಾರವಾಗಿಲ್ಲ. ಎಸ್, ಗಿರಿಕನ್ಯೆ ಅನ್ನೋ ಕನ್ಯಾ ಚಿತ್ರದ್ದು ಒಂದು ಹಾಡು ಭಾಳ ಒಳ್ಳೆ ಒಳ್ಳೆ ಸಿಕ್ಕಿದೆ. ನಾಳಿನ ಕಾರ್ಯಕ್ರಮ ವಿಲ್ ಬಿ ವೆರಿ ಸ್ಪೆಷಲ್, ಏಕೆಂದರೆ ನಮ್ಮ ಎಸ್ ಜಾನಕಿ ಅವರ ಪ್ರಸಾರವಾಗದಂತಹ ಅತಿ ಜಾಸ್ತಿ ಕೇಳದಂತಹ ಗೀತೆ ರಣಧೀರ ಕಂಠೀರವ ಅನ್ನೋ ಒಂದು ಚಿತ್ರ. ಏನೇನು ಚಿತ್ರ ನಾನು ಹುಟ್ಟ ಇಲ್ರಿಪ್ಪ, 1960-1964 ನವಜೀವನ ಅನ್ನೋ ಒಂದು ಚಿತ್ರ, ಕುಲವಧು ಅನ್ನೋ ಒಂದು ಚಿತ್ರ, ತೇಜಸ್ವಿನಿ 1962. ಸೊ ಒಂದೊಂದೇ ವರ್ಷನ ತಗೊಂಡೇನೆ ನಾನು. ಸೊ ಅದರಾಗಿಂದ 1959 ಮಹಿಷಾಸುರ ಮರ್ದಿನಿ ಅನ್ನೋ ಒಂದು ಚಿತ್ರ, ಬಾಪರೆ ಬಹಳ ಬಹಳ ಉತ್ತಮ ಚಿತ್ರಗಳು ನಾನು ಹುಡುಕ್ಯಾಡೇನೆ. ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಎಸ್ ಜಾನಕಿ ಅವರು ಹಾಡಿರುವ ಕನ್ನಡ ಚಿತ್ರರಂಗದ ಅತಿ ರೇರ್ ಗೀತೆಯನ್ನು ನಾನು ಅಂದರೆ ಜಾಸ್ತಿ ಪ್ರಸಾರವಾಗಲಿಲ್ಲ, ಕೇಳಲಿಲ್ಲ ಅಂತ ಎಲ್ಲರೂ ಕೇಳಿರ್ತಾರೆ ಬಿಡಿ, ಆದರೆ ಗೊತ್ತಾಯ್ತಲ್ಲ ಒಟ್ಟಾರೆ, ಹಾಡನ್ನು ಕೇಳಿ ಮಜಾ ಮಾಡಿ.

ರಾಜಶ್ರೀಯವರ ಗೀತೆ ಚಂದನದ ಗೊಂಬೆ ಚಿತ್ರದ್ದು ಗೀತೆ ಆಯಿತು ಪ್ರಸಾರ. ಎಸ್ ಜಾನಕಿ ಅವರಿಗೆ ಬಹಳ ಉತ್ತಮವಾದ ಒಂದು ಗೀತೆ ಇದು, ಅವ್ರಿಗೋಸ್ಕರ ಅಂತ ಹೇಳಿದ್ದಾರೆ. ಆಲ್ ರೈಟ್, ಗೀತಾ ಚಿತ್ರದ್ದು ಎಸ್ ಪಿ ಬಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇದಾದ ತಕ್ಷಣ ಗಗನವು ಎಲ್ಲೋ, ಅದಾದ ತಕ್ಷಣ ಸುಂದರಿ ಸುಂದರಿ, ಈ ಗೀತೆಯನ್ನು ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಕೇಳಿ ಮಜಾ ಮಾಡಿ.

ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದ ಈ ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ರಾಜಶ್ರೀ ಅವರು ಹೇಳ್ತಾ ಇದಾರೆ ಇವತ್ತಿನ ಎಲ್ಲಾ ಗೀತೆ ಸೂಪರ್. ನಮ್ಮ ವಿನಾಯಕ್ ಡೌಲಿ ಅವರು, ಎಸ್ ನಾನು ಹಿಂಗೆ ಕೇಳಿದ್ದೆ ಸಹಾಯ, ಆದ್ರೂ ನೀವಾಗೆ ಮಾಡ್ಕೋತಿರಲ್ಲ ಅದಕ್ಕೆ ಧನ್ಯವಾದ. ಎಲ್ಲರಲ್ಲಿಯೂ ದೇವರನ್ನು ನೋಡೋಣ ಅನ್ನೋ ಒಂದು ವಿಚಾರ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ರವಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ಈಗ ಮುಂದೆ ಲಕ್ಷ್ಮಿಯವರು ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಮಾಡಿರೋ ರಿಕ್ವೆಸ್ಟ್ ಆಗಿದೆ. ರೆಡಿ ಮನೆ ದೇವರು ಚಿತ್ರದ್ದು ಸುಂದರಿ ಸುಂದರಿ ಅನ್ನೋ ಒಂದು ಹಾಡು ಎಸ್ ಪಿ ಬಿ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಇದಾದ ತಕ್ಷಣ ನೀನಾದೆ ಬಾಳಿಗೆ ಅನ್ನೋ ಒಂದು ಗೀತೆ ರೆಡಿಯಾಗಿದೆ ಉಮೇಶ್ ಅವರದು. ಆತ್ಮೀಯ ಸ್ನೇಹಿತರೆ, ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಒಳ್ಳೊಳ್ಳೆ ಗೀತೆಗಳ ಲೈನ್ ಅಪ್ ಇದೆ, ಕೇಳಿ ಮಜಾ ಮಾಡಿ.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಈ ಕಾರ್ಯಕ್ರಮ ಎಸ್ ಜಾನಕಿ ಫಾರ್ ಎವರ್ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ನಕ್ಕಿ ಒದೆ. ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯ್ ಪಾಜೆ ನಕ್ಕಿ ಗಾತರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನೆ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡಿಕೊಳ್ಳೋ ಜನ. ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತುವನ್ನು ತಿನ್ನೋಕೆ, ಬೊಗಸಿ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈಯಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತ ಈಗ ಸದ್ಯಕ್ಕೆ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ ಕಾರ್ಯಕ್ರಮದ ಕೊನೆ 2 ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ. ಮುದುಡಿದ ತಾವರೆ ಅರಳಿದೆ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ಕೃತಿಕಾರು. ಅದಾದ ತಕ್ಷಣ ಕಾರ್ಯಕ್ರಮದ ಒಂದು ಕೊನೆ ಗೀತೆ ಒಮ್ಮೆ ನಿನ್ನನ್ನು ಕಣ್ತುಂಬ, ಎಸ್ ಈ ಒಂದು ಸುಮಧುರವಾದ ಗೀತೆ ಜ್ಯೋತಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಈ ಗೀತೆಗಳೊಂದಿಗೆ ಅವರು ಹೇಳ್ತಾರೆ, ಜ್ಯೋತಿಯವರು ಹೇಳ್ತಾರೆ, ತಮ್ಮ ಧ್ವನಿ ಇವತ್ತು ಕೇಳಿ ಬಹಳ ಶಾಕ್ ಆಯಿತು. ಏನಾಯಿತು ಅಂತ ನೋಡಿದರೆ ಎಸ್ ಜಾನಕಿ ಫಾರ್ ಎವರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬಹಳ ಶಾಂತವಾಗಿ ಮಾತಾಡ್ತೀರಾ ಮಂಜುನಾಥ್ ಸರ್, ನಮಗೂ ಬೇಜಾರಾಯಿತು ಎಸ್ ಜಾನಕಿ ಅವರು ಆ ಹಾಡು ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಕೊನೆ 2 ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದಾರೆ ನಾನು ಕಾರ್ಯಕ್ರಮ. ತಮ್ಮ ಬಹುಮೂಲ್ಯ ಸಮಯಕ್ಕೆ ಧನ್ಯವಾದ. ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಆಡು ಮಾತುಗಳಲ್ಲಿ ಜೀವನದ ಸೊಬಗು ಸೊಗಸು. ಜೀವನದ ಪ್ರತಿಯೊಂದು ರಸಕ್ಕೂ ಕೂಡ ಆಡು ಮಾತಿನ ರಸದ ಔತಣ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ನಿಮ್ಮೊಂದಿಗೆ ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ವಾಗತ. ಆರಂಭದ ಗೀತೆ ಮೂಡಲ್ ಕುಣಕಲ್ ಕೇರೆ, ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಜನಪದ ಸಿರಿ. ಇದು ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಕೇಳಿ, ಯಾರವ್ವ ಇವ ಚಲುವ ತನ್ನಷ್ಟಕ್ಕ ತಾನ ನೋಡಿ ನಲಿವ.

ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು. ಈಗ ಕೇಳಿ ಮುಂದಿನ ಗೀತೆಯನ್ನ. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲವ ಅರಿಯದ, ಯಾರೂ ಕಾಣದ ಎಲ್ಲಿಯೂ ಇರದ ಊರು.

0: ಇಲ್ಲಿಗೆ ಮುಕ್ತಾಯವಾಯಿತು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 ಎಫ್ಎಂ ಕೆಎಲ್ಇ ಕನಸು. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೋಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ರಿಗೂ ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಕಾರ್ಯಕ್ರಮದ ಮೊದಲ ಗೀತೆ ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ, ಹಣ್ಣನ್ನು ಪ್ರಕೃತಿಗೆ ಪ್ರತಿರೂಪವಾಗಿ ಚಿತ್ರಿಸಿರುವಂತಹ, ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಕೇಳಿ.

0: ಪ್ರೇಮದ ಪರಿಯ ಕೆ ಎಸ್ ನರಸಿಂಹಸ್ವಾಮಿಯವರು ಅದ್ಭುತ ಪ್ರಣಯ ಕವಿತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
1: ನಿನ್ನ ಪ್ರೇಮದ ಪರಿಯ ಸಿ ಅಶ್ವಥ್ ಅವರು ಹಾಡ್ತಾ ಇದ್ದಾರೆ. 20ನೇ ಶತಮಾನದ 3-4ನೇ ದಶಕದಲ್ಲಿ ಅಪೂರ್ವವಾದ ತಂಗಾಳಿಯೊಂದು ಕನ್ನಡ ನಾಡಿನಾದ್ಯಂತ ಪಸರಿಸಿತು. ಪ್ರೇಮದ ಸುಗಂಧವನ್ನು ನಾಡಿನಾದ್ಯಂತ ಹರಡಿದ ಆ ಕಾವ್ಯ ಪ್ರತಿಭೆ ಕೆ ಎಸ್ ನರಸಿಂಹಸ್ವಾಮಿ. ನಿನ್ನ ಪ್ರೇಮದ ಪರಿಯ ಎಂಬ ಈ ಕವಿತೆಯಲ್ಲಿ ಪ್ರಣಯದ ಆರ್ತಭಾವ ಅತ್ಯಪೂರ್ವ ರೀತಿಯಲ್ಲಿ ಚಿತ್ರವತ್ತಾದ ಅಭಿವ್ಯಕ್ತಿ ಪಡೆದಿದೆ. ಪ್ರೇಮದ ಮಿಂಚು ವಾಗಿ ಬೆಳಕಾಗಬೇಕು ಎಂಬ ಹಂಬಲದ ಈ ಕವಿತೆ ಕೆ ಎಸ್ ನವರ ಅದ್ಭುತ ಪ್ರೇಮ ಕವಿತೆಗಳಲ್ಲೊಂದು. ಸಿ ಅಶ್ವಥ್ ರವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.

ಗೀತೆ ಮಾಂತ್ರಿಕ ಕವಿ ಬೇಂದ್ರೆಯವರು ರಚಿಸಿರುವಂತಹ ಬಂಗಾರ ನೀರ ಕಡಲಾಚೆ ಗೀಚೆ ನೀಲಿ ನೀಲಿ ತೀರ ಕೇಳಿ. ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಅವರ ಕಂಚಿನ ಕಂಠದಲ್ಲಿ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: நமஸ்காரா, நியூ கேள்வி மட்டுமல்ல ரேடியோ கேந்திராவை ನಗಸೋ ಪ್ರಯತ್ನ ಮಾಡುವೆ ನಾನು ಸ್ನೇಹಿತರೆ. ನಗು ಬಹಳ ಜೀವನದಲ್ಲಿ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಬರ್ತಾ ನಮ್ಮ ಮುಖದ ಮೇಲೆ ನಗು ಗಾಯಬ, ಆದರೆ ಆ ನಗುವಿನ ಒಂದು ಮ್ಯೂಸಿಕು ಆ ನಿಮ್ಮ ವಿಡಿಯೋಗಳಲ್ಲಿ ನೋಡ್ತಿರಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಐ ಚಾಟ್, ವಿ ಚಾಟ್, ಅಲ್ಲೇ ಇಲ್ಲೇ ಅಂತ ಆ ವಿಡಿಯೋಗಳು ನೋಡ್ತಿರ್ತೀರಾ. ಆ ವಿಡಿಯೋದಲ್ಲಿ ಅಂತ ನಗ್ತಿರೋ ಒಂದು ಸೌಂಡ್ ಇಫೆಕ್ಟ್ ಇರುತ್ತೆ, ಆದರೆ ನಿಜ ಜೀವನದಲ್ಲಿ ಮಾತ್ರ ನೀವು ನಗುವುದಿಲ್ಲ. ಆ ವಿಡಿಯೋ ಅನ್ನ ಇನ್ನೊಬ್ಬರೊಂದಿಗೆ ಹಂಚ್ಕೋತೀರಾ, ಆದರೆ ನಿಮ್ಮ ಮುಖದ ಮೇಲೆ ನಗು ಇರೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಈ ಪ್ರಯತ್ನ ನಾನು ಮಾಡುವೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಮನಸ್ಸಿನ ಮುಗ್ಧತೆ ಜೀವಂತ ಆಗಿದ್ರೆ, ನಿಮ್ಮ ಒಳಗೆ ಆ ಮಗು ಜೀವಂತವಾಗಿದ್ರೆ ನಗು ತಾನಾಗಿ ಮುಖದ ಮೇಲೆ ಬರುತ್ತೆ. ಬನ್ನಿ ಮಾತನಾಡೋಣ ಇದರ ಬಗ್ಗೆ. ಆದರೆ ನನ್ನೊಂದಿಗೆ ನಿಮ್ಮ ಪ್ರೀತಿಯ, ನಿಮ್ಮೆಲ್ಲರ ನೆಚ್ಚಿನ ಯಾರ್ರಿ ಬರ್ತಾ ಇದ್ದಾರೆ, ಆ ರಾಮರಾಜು. ಬರ್ರಿ, ಯಾಕೆ ನಿಂತಿರಿ?
1: ಏ ಬಜ್ಜು, ಹೆಂಗಿದ್ದೀರೋ ಮಾಡ, ಬಹಳ ದಿನ ಆಯ್ತಪ್ಪ ಮುಖದ ಮೇಲೆ ನಗು. ಏಪ್ಪ ಏನು ಹೇಳುದ, ನಮ್ಮ ಕಷ್ಟ ಹಂಚ್ಕೊಂಡ್ರೆ ಮಜ್ಜೋ ಎಲ್ಲರಿಗೂ ಮುಖದ ಮೇಲೆ ನಗು ಬರ್ತದ.
0: ನಿಜ ನಿಜ ನಿಜ, ನೀವು ನಿಮ್ಮ ಕಷ್ಟವನ್ನು ಹಂಚ್ಕೊಂಡ್ರೆ ಎಲ್ಲರಿಗೂ ಅವರ ಮುಖದ ಮೇಲೆ ನಗುನೇ ಬರುತ್ತೆ.
1: ಏನಲ್ಲಪ್ಪ ಮಂಚು, ನಾವ ನಮ್ಮ ಮನಸ್ಸಿನ ಕಷ್ಟ ನಮ್ಮ ಜೀವನದಲ್ಲಿ ಆಗಿರೋದೆಲ್ಲ ಹೇಳ್ಕೊತೀವಿ, ಆ ಥರ ಎಲ್ಲರೂ ನಗಾಕೆ ಚಾಲು ಮಾಡ್ತಾರೆ ನೋಡಪ್ಪ.
0: ಇದು ಸತ್ಯ, ಹಿಂಗೆ ಇರುತ್ತೆ. ಒಬ್ಬರು ಬಾಳೆ ಎಲೆ, ಅದು ಬಾಳೆ ಎಲೆ ಸಿಪ್ಪಿ ಇರ್ತಾವೆ ನೋಡ್ರಿ, ಬಾಳೆ ಸಿಪ್ಪಿ ಸಾರಿ, ಅದ್ರ ಮೇಲೆ ಕಾಲು ಜಾರಿ ಬಿದ್ದರೆ ಅವ್ರಿಗೆ ನೋವು, ಇನ್ನೊಬ್ರಿಗೆ ನಗು. ಇದೇ ಜೀವನ ಅಲ್ರಿ.
1: ಏ ಇರ್ಲಿಪ್ಪ, ನಾನು ಹೆಂಡತಿ ಮಸಲಕ್ಷ್ಮಿ ಬರೋಕ್ಕಿಂತ ಮುಂಚೆ ಆತ್ಮೀಯ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಹೇಳ್ತೀನಿ, ವರ್ಷ ಆರಂಭವಾಗಿಡ್ತೀನ ಆಗೈತಿ, ನಿಮ್ಮ ಮುಖದ ಮೇಲೆ ನಗು ನಗು ಇಲ್ಲಾಂದ್ರೆ ನಾವು ಆನಂದದ ಕಣ್ಣೀರು ಮಂಚು ಒಂದು ನೇರ ಪ್ರಸಾರನೆ ಕೇಳಿದಲ್ಲಪ್ಪ ಪ್ರಶ್ನೆ.
0: ಆ ಪ್ರಶ್ನೆಗೆ ಇನ್ನೂ ಯಾರು ಉತ್ತರ ಕೊಡಲಿಲ್ಲ. ವರ್ಷ ಆರಂಭವಾಯಿತು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ವಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿದ್ವಿ. ವಾಟ್ಸಪ್ನಲ್ಲಿ ಎಷ್ಟೋ ಜನ ಕಳಿಸಿರೋ ಫೋಟೋ ಇನ್ನೂ ಡೌನ್ಲೋಡ್ ಆಗಿಲ್ಲ, ಅವರಿಗೆ ವಾಪಸ್ ರಿಪ್ಲೈನೂ ಕಳಿಸಿದ್ವಿ. ಹ್ಯಾಪಿ ನ್ಯೂ ಇಯರ್ ಫೋಟೋ ಕಳಿಸಿರ್ತಾರ್ರಿ, ಡೌನ್ಲೋಡ್ ಮಾಡಲಾರ್ದೆ ಸೇಮ್ ಟು ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಕೈ ತೊಳ್ಕೋತೇವೆ. ಆದರೆ ವರ್ಷದ ಇಷ್ಟು ದಿನ ಆರಂಭವಾಗಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕ್ಷಣ ಆನಂದದ ಕಣ್ಣೀರು ತೆಗೆದಿದ್ರಿ ಹೇಳ್ರಿ ನೋಡೋಣ.
1: ಏ ಮಂಜು, ಏನು ಭಾರಿ ಒಂದು ಪ್ರಶ್ನೆ ಕೇಳಿದಪ್ಪ, ಇದಕ್ಕೆ ಒಂದು ಹಾಡು ಹಚ್ಚು ಅಪ್ಪ.
0: ನಿಜ, ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ಬೆಳಗ್ಗೆ ಅವ್ಯ ಮಟ್ಟ ಮೊದಲ ರೇಡಿಯೋ ಕೇಂದ್ರ ಇದು ಹಾಸ್ಯ ಹೊನಲು ಕಾರ್ಯಕ್ರಮ.
1: ಏ ನಾನು ಹಂಚಿದ್ನೆ ನಿಮ್ಮೊಂದಿಗೆ ನಾವು ಅಂತಾನೆ ಏನಂತ ತಿಳ್ಕೊಂಡು ಅಪ್ಪ.
0: ಹಾಡನ್ನ ಕೇಳಿ ಮಜಾ ಮಾಡಿ.
2: Flop song.

0: ನನ್ನ ಬಿಟ್ಟು ನೀವ್ ಎಲ್ಲರೂ ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ ಮಂಜುನಾಚರ, ಅಯ್ಯೋ ದೇವ್ರ.
1: ಬಂದ್ಲಪ್ಪ, ನನ್ನ ಹೆಂಡತಿ ನಾನ ಇಕ್ಕಿ ಬರೋಕಿತ ಮುಂಚೆ ಮಾತಾಡೋಣ ಅಂತ ಇದ್ದೆ. ಇರ್ಲಿ,
0: ಏನ್ ಮಾತಾಡೋರ್ರಿ ನನ್ನನ್ನ ಬಿಟ್ಟು? ನಂದು ನಿಮ್ದು ಜೋಡಿ ಎಲ್ಲರಿಗೂ ತುಂಬಾ ಇಷ್ಟ ಗೊತ್ತಾ?
2: ಏ ಗಪ್ರಿಪ್ಪ, ನಿಮ್ದೇ ಜೋಡಿ ಇಷ್ಟ, ನೀವೇ ಕಿಂಗ್ ಟೈಗರ್. ಆಯ್ತಾ, ಬನ್ನಿ ಆತ್ಮೀಯ ಸ್ನೇಹಿತರ, ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ ನಮ್ಮ ಮಸ್ಲಕ್ಷ್ಮಿ. ಮಸ್ಲಕ್ಷ್ಮಿ ಅವರೇ, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೇನೆ. ನಗು ಬಗ್ಗೆ ಹೇಳ್ತಾ ಇದ್ರಲ್ಲ ಮಂಜುನಾಥ್ಸರ.
1: ಏ ಮಂಚು, ಈಕೆ ನಮ್ನೆಲ್ಲಾರನ್ನೂ ನಗಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಇಕ್ಕಿನ ಬಗ್ಗೆ ನಾನು ಹೇಳ್ತಾನೆ ಕೇಳಿಲ್ಲಿ. ವರ್ಷದಲ್ಲಿ ನೀನು ಕೇಳಿದ್ನಲ್ಲಪ್ಪ ಪ್ರಶ್ನೆ, ಆನಂದದ ಕಣ್ಣೀರು ಎಟ್ಟು ಬರ್ತಾವಂತ ನನಗೆ ಕೇಳೋ, ನನಗೆ ದುಃಖದ ಕಣ್ಣೀರು ಬರ್ತಾವ ಮಂಜುನಾಥ. ವರ್ಷದ ಆರಂಭದಲ್ಲಿ ಇಕ್ಕಿಗೆ ವಾಕಿಂಗ್ ಮಾಡುವಂಥ ಚಟ ಆಗಿತ್ತು ಮಂಜು. ಅದಕ್ಕಲ್ತನ ಇಕ್ಕಿಗೆ 20,000 ರೂಪಾಯಿದಾದ ಏನು ಮಾರಾಯ ಅದು ಎಲ್ಲ ಕೊಡಿಸಿನೋ ಅಪ್ಪ, ನನಗಂತೂ ಸಾಕಾಗೋಗೈತೆ ನೋಡಪ್ಪ.
2: ಅಯ್ಯೋ ಅಪ್ಪ ದೇವ್ರ, ಕೇಳಿ ಅಂಜಿನ್ರಿ, 20,000 ರೂಪಾಯಿದು ಏನು ಕೊಡಿಸಿದ್ರಿ?
0: ಅಯ್ಯೋ ಮಂಜುನಾಥ್ಸರ, ಅದೆಲ್ಲ ಇಲ್ಲಿ ಯಾಕೆ ಹೇಳಿದ್ರಿಪ್ಪ ಆರಾಮರಾಜು? ಆದ್ರಿಪ್ಪ ಏನದು ಆ್ಯಪ್ ಬರ್ತದಲ್ರಿ ಮಂಜುನಾಥ್ಸರ, ಅದರಲ್ಲಿ ನಮ್ಮ ಹಾರ್ಟ್ ಬೀಟು, ಬ್ಲಡ್ ಪ್ರೆಷರು ಅವೆಲ್ಲ ತೋರಿಸ್ತಾವ್ರಿ. ಪಿಟ್ ಬಿಟ್ ಅಂತ್ರಿಪ್ಪ ಮಂಜುನಾಥ್ಸರ, ಅದ ಇಲ್ಲಿ ನೋಡ್ರಿ ಕೈ ಹೇಗೈತಿ?
2: ಇದನ್ನು ನೀವು ತಗೊಂಡಿರಿ, ಆಮೇಲೆ ಏನಾಯ್ತು ಅದಕ್ಕೆ ಯಾಕೆ ಹಾಳಾಗತ್ತಿದ್ರಿ? ಇದು ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಅಲ್ರಿ.
1: ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಹೌದೋ ಮರ, ಇಕ್ಕಿ ಕೊಡಿಸ್ಕೋತ ನನ್ನ ರೋಗ ಜಾಸ್ತಿ ಆಗತ್ತಲ್ಲೋ ಮಂಚು. ಗಪ್ಪ, ನಮ್ಮ ಹಿರಿಯರ ಎಲ್ಲರೂ ಆರಾಮ್ ವಾಕಿಂಗ್ ಮಾಡ್ತಿದ್ರಪ್ಪ ರಾತ್ರಿ ಮಲಗೋಗಿತ ಮುಂಚೆ, ಆಹಾರ ಆದ ಕೂಡಲೇ ಆ ತಡಿ ಕಡೆ ಹೋಗ್ತಿದ್ರು, ಇದಕ್ಕೆಲ್ಲ ಒಂದು ಪಿಟ್ ಬಿಟ್ ಅಂತ ಇಕ್ಕಿನ ಇಕ್ಕಿನ ಏನು ಹೇಳೋದು ಮರ, ರೇಡಿಯೋ ಐತಿ ಮಂಚು, ಇಲ್ಲ ಅಂದ್ರೆ ಇಕ್ಕಿ ಹೀಗೆ ಬೈತಾನೆ.
2: ರೀ ರೀ ರೀ ರೀ ರೀ ರೀ ಯಪ್ಪ,
0: ನೋಡಿದ್ರಿ ಮಂಜುನಾಥ್ಸರ ಇವ್ರು ಹಿಂಗ ಮಾಡ್ತಾರ್ರಿಪ್ಪ ನನಗ?
2: ವರ್ಷದ ಆರಂಭವಾಯಿತು, ಆನಂದದ ಕಣ್ಣೀರು ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಕೇಳಿದ್ರೆ ಇಲ್ಲಿ ನಮ್ಮ ಆರಾಮರಾಜು ಎನ್ ಮಸ್ಲಕ್ಷ್ಮಿ ಅವರು ತಮ್ಮ ದುಃಖದ ಕಣ್ಣೀರು ತೆಗಿತಾ ಇದ್ದಾರೆ. ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ದುಃಖದ ಕಣ್ಣೀರು ನೀವು ಎಷ್ಟು ತೆಗ್ದಿದ್ದೀರಾ
0: ಅದ್ರಲ್ಲಿ ಲೆಕ್ಕ ಹಚ್ಚಬೇಡ್ರಿ.
2: ಆನಂದದ ಕಣ್ಣೀರು ತೆಗೆಯೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇನ್ನೊಂದು ಗೀತೆ ಕೇಳಿ ಎಂಜಾಯ್ ಮಾಡಿ. ಕೇಳ್ತಾ ಇದ್ರ ವೇಣುಧ್ವನಿ 90.4 FM KLE ಕನಸು.

0: ಮಂಜುನಾಥ್ ಸರ, ಈಗ ನೀವು ವಿಚಾರ ಮಾಡ್ರಿಪ್ಪ, ನಮ್ಮ ಜೀವನದಲ್ಲಿ ನಾವು ಫಿಟ್ ಆಗಿದ್ರೆ, ದೈಹಿಕ ಆರೋಗ್ಯ ಇದ್ರೆ ಮಾನಸಿಕವಾಗಿ ನಾವು ಖುಷಿಯಾಗಿರ್ತೇವೆ. ಮಾನಸಿಕ ದೈಹಿಕ ಖುಷಿಯಾಗಿದ್ರೆ ಮುಖದ ಮೇಲೆ ನಗು ಬರುತ್ತೆ ಅಲ್ವಾ?
1: ಎಷ್ಟು ಬಾರಿ ಮಾತಾಡತ್ತ, ದೇವ್ರ ಇಂಥವ್ರ ವೈದ್ಯರು ಮಾತಾಡಂಗಿಲ್ಲ ಬಂಚು. ಆದ್ರೆ ಇಕ್ಕಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಫಸ್ಟ್ ಕ್ಲಾಸ್ ಇಡಕ್ಕ ನನ್ನ ಜಾಬ್ ಕಡೆ ಯಾಕಪ್ಪ ಸುತ್ತೆ?
0: ರೀಗ ಪ್ರೀಪ, ಜಗಳ ಆಡಕ್ಕೆ ಹೋಗ್ಬೇಡ್ರಿ.
1: ನೀ ಏನು ಹೇಳಿದಿ ಕಾರ್ಯಕ್ರಮದಲ್ಲಿ? ನಮ್ಮ ಸ್ನೇಹಿತರಿಗೆ ನಾವು ಎಲ್ಲ ಜಗಳ ಮಾಡಿದ್ರೆ ನಗು ಬರ್ತದೆ, ಅದಕ್ಕೆ ಮುದ್ದ ಮಿಕ್ಕಿನ ಕಾಲು ಎಳಿತೀರ ಕಾಲ.
0: ಅಯ್ಯೋ, ನನ್ನ ಕಾಲು ಎಳಿತೀರಿ ನೀವು ಎಲ್ಲರ ಮುಂದ?
1: ಎಲ್ಲರ ಮುಂದೆ ಹೇಳುದ ಹಂಗೆ ಹೇಳುದವ, ನಿಜ ಜೀವನದಲ್ಲಿ ನಿನ್ನ ಕಾಲು ಹೇಳಕ್ ಆಗುದಿಲ್ಲ, ನೀ ಅಟ್ಟ ಬಡಕಿದೆ.
0: ಬಡಕಿದ್ದೀನಿ ಅಂದ್ರೆ ಹೌದಲ್ವಾ? ನಾನು ಬಹಳ ಬಡಕಾಗೇನಲ್ರಿ ಅಪ್ಪ.
1: ಏ ಹೌದ್ಲಾ, ಇಟ್ಟು ಬಡಕಾಗಿ ಅಂದ್ರೆ ಹೊಸ ಹೊಸ ಬಟ್ಟೆ ತಗೊಂಡು ಬರಾಕತ್ತೆ ದೊಡ್ಡ ಸೈಸಂದ.
0: ಏನ್ ಹೇಳಂತೀರಿ ಈಗ ಪ್ರೀಪ? ಅಯ್ಯೋ ಮಂಜುನಾ ಸರ, ನೋಡಿದ್ರಲ್ರಿ ಮತ್ತೆ ನನಗೆ ದಪ್ಪ ಅಂತ ಹೇಳ್ತಾ ಇದ್ದಾರೆ.
1: ಏ ಹಂಗಲ್ಲ ಮಂಜು. ಏ ಮಂಜು, ಅಪ್ಪ ನೀವು ದಪ್ಪಾಗಿರಂತಲ್ಲ ಮಂಜು. ಈಗ ಯಾರವ ಕ್ರಿಕೆಟ್ ಆಡ್ತಾನೆ ನೋಡಪ್ಪ, ಮಾರಿಯ ವಿರಾಟ್ ಕೊಹ್ಲಿ ಅವರು ನೋಡ್ಲಾ ಮಂಜು, ಎಲ್ಲ ಬಡಕಿರ್ತಾರ. ಆದ್ರೆ ಏನು ಅದ, ಎರಡು ದೊಡ್ಡ ದೊಡ್ಡ ದೊಡ್ಡ ಪ್ಯಾಂಟ, ದೊಡ್ಡ ದೊಡ್ಡ ಶರ್ಟ, ಅದನ್ನೆಲ್ಲ ಪ್ಯಾಷನ್ ಅಲ್ಲಪ್ಪ ಈಗೆಲ್ಲ ಇದೆ.
0: ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪ್ಲಸ್ ಸೈಜ್ ಅಥವಾ ಏನದು ದೊಡ್ಡ ಸೈಜ್ ಹಾಕೋತಾರ ಅದಲ್ಲ.
1: ಹೌದು ಮಾರಾಯ, ಒಂಥರ ತಡಪತ್ರಿ ಹಾಕೊಂಡಾಗಿರ್ತದ ನೋಡಪ್ಪ ದೈಹದ ಮೇಲೆ. ಅಂತ ನನ್ನ ಹೆಂಡತಿ ಮಹಾಲಕ್ಷ್ಮಿ ಟಿ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಂಡು ಹಿಂಗೆ ತಿರುಗಾಡಿದ್ರೆ ಒಂದು ಬಂಬು ತಿರುಗಾಡಿದಂಗೆ ಆಗ್ತದ ನೋಡಪ್ಪ ಮಂಜು.
0: ಏಯ್ ಹಂಗೇನು ಹೇಳತ್ತೀರಿ?
2: ಅಯ್ಯೋ ನೋಡಿದ್ರಲ್ರಿ ಮತ್ತೆ ಚಿಡಾಯಿಸಕತ್ತಾರು.
1: ಏ ಅದ ಹಂಗನ್ನವಲ್ಲ, ಬಂಬು ಅಂದ್ರೆ ಚಲೋ ವಿಷಯ ಹೇಳಾಕತ್ತ ನಾನ.
0: ನಿಮ್ಮ ನೀವು ಹಂಗೆ ಹೇಳ್ಬೇಡ್ರಿ ಪಾ, ನೋಡ್ರಲ್ಲಿ ಕಣ್ಣಾಗ
2: ನೋಡ್ರಿ ಮಂಜುನಾಥ್ ಸರ್, ಮತ್ತೆ ನನಗೆ ಚಿಡಾಯಿಸಿದ್ರಲ್ರಿ ಇವ್ರ.
0: ಏ ಇರ್ಲಿ, ನೀವು ಫಿಟ್ ಆಗಿರಿಪ್ಪ, ನಾನು ಹೇಳ್ತಾ ಇದ್ದಾನೆ. ನೀವು ಫಿಟ್ ಆಗಿರಿ, ನಾನು ಫಿಟ್ ಆಗಿನಿ, ಎಲ್ಲರೂ ಫಿಟ್ ಆಗಿರಿ ಆಯ್ತಾ?
1: ಯಪ್ಪ ಮಂಜುನಾಥ, ಎಷ್ಟೋ ಸುಳ್ಳು ಹೇಳೋ ನೀನ. ಅಯ್ಯೋ ದೇವ್ರ, ಸುಳ್ಳು ಹೇಳುದಂದ್ರೆ ಈ ಮಂಜುನಾಥ್ ಕಡೆ ಕಲಿಬೇಕು ನೋಡ್ರಿಪ್ಪ.
0: ಜೀವನದಲ್ಲಿ ಹೆಣ್ಮಕ್ಳು ಮುಖದ ಮೇಲೆ ನಗು ತರಲಿಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಲ್ಲ, ಸುಳ್ಳು ಹೇಳಿದ್ರೂ ನಡೆಯುತ್ತೆ.
2: ಅಂದ್ರೆ ಮಂಜುನಾಥ್ ಸರ್, ನಾನು ಬಡಕಾಗಿಲ್ವಾ?
0: ನೀವು ಬಡಕಾಗಿರಿಪ್ಪ, ನಾನು ಬಡಕಾಗಿನಿ. ಆರಾಮ್ ರಾಜು?
1: ಏ ನಾನು ಖರ್ಚ ಮಾಡ್ಕೋತ ಬಡಕಾಗೇನಿ. ಓ ಮಾರಾಯ, ಏನು ಹೇಳೋದು ಓಪ್ಪ, ಥೋ ದೇವ್ರ. ಈಕೆ ಏನಾದರೂ ಒಂದು ನಿರ್ಧಾರ ತೊಗೊಂಡ್ರ, ನಿರ್ಧಾರದಿಂದ ನನಗೆ ಜಾಬ್ ಮೇಲೆ ಬರ್ತದ ನೋಡಪ್ಪ ಒಂದು ಪ್ರೆಷರ್ ಆ ಮಂಚು.
0: ಆ ಪ್ರೆಷರ್ ಕಮ್ಮಿ ಮಾಡ್ಲಿಕ್ಕೆ ಏನಾದರೂ ಒಂದು ಹಾದಿ ಹುಡುಕ್ಯಾಡೋಣ. ಬರ್ತಾ ಇದೆ ಇನ್ನೊಂದು ಗೀತೆ ಕೇಳಿ ಮಜಾ ಮಾಡಿ ಹಾಸ್ಯ ಅನ್ನಲು ಕಾರ್ಯಕ್ರಮ.
3: ಜಟ್ ಪಟ್ ಪರ ಉಲಟ್ ಪಲಟ್ ನಟ್ ಖಟ್ ಜಟ್ ಲಟಕ್ ಮಟಕ್ ಲಚಕ್ ಮಚಕ್ ಲಚಕ್ ಮಚಕ್ ಚಾಲ ಚಲತ್ ಜಾ
4: ಏ ಛೋರಾ ಗಾಂಡಾ ಥೈ ಗಯಾ.

0: ಮಂಜು, ನಿನಗ ಒಂದು ಮಾತು ಹೇಳಿದ್ನಿ ಕಾರ್ಯಕ್ರಮದ ಆರಂಭದಲ್ಲಿ. ನಾವು ಸೋ ಪ್ರಯತ್ನ ಮಾಡ್ತೇವೆ, ಇಷ್ಟೆಲ್ಲ ನಾವು ನಮ್ಮ ಜೀವನದ ಕಷ್ಟ ಹೇಳ್ಕೋತೇವೆ. ಆಚೆ ನೀ ಕೇಳಿರುವ ಪ್ರಶ್ನೆಗೆ ಉತ್ತರನು ನಮ್ಮ ಸ್ನೇಹಿತರು ಕೊಡ್ಲಿ. ವರ್ಷದ ಆರಂಭ ಆಗೈತಿ ಆತ್ಮೀಯರೇ, ನೀವು ನಿಮ್ಮ ಜೀವನದಲ್ಲಿ ಎಷ್ಟಪ್ಪ ಆನಂದ ಕಣ್ಣೀರು ತಗೊಂಡು ಬಂದಿರಿ ಅದ್ರ ಬಗ್ಗೆ ನಮಗೆ ಹೇಳ್ರಿ. ಆಯ್ತಾ, ನಾನು ಹೋಗಿ ಬರ್ತೇನ್ರಿಪ್ಪ. ನಾನಂತರೂ ವಾಕಿಂಗ್ ಮಾಡಕ್ ಹೋಗವ, ನಾಟಕ ಮಾಡೋದಿಲ್ಲ ನಾನು.
1: ಅಂದ್ರೆ ನಾನು ನಾಟಕ ನೋಡಿದ್ರಿ ಮಂಜುನಾಥ್ಸರ, ನಾನು ನಾಟಕ ಮಾಡ್ತೀನೇನ್ರಿಪ್ಪ.
2: ಗಪ್ರಿ, ನೀವು ನಾಟಕ ಮಾಡೋದಿಲ್ಲ, ನಡ್ರಿ, ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ, ಎಲ್ಲರೂ ಬಾ ಅನ್ರಿ.
0: ಏ ಹೋಗ, ನಾ ಬಾಯ್ ಅನ್ನಂಗಿಲ್ಲ, ನಾ ವಾಕಿಂಗ್ ಮಾಡಕ್ ಹೋಗ ಮಂಜು, ನಾ ಸುಳ್ಳೆಲ್ಲ ಹೇಳೋದಿಲ್ಲ ನಿನಗೆ. ನನ್ನ ಕೈಯಾಗ ವಾಚ್ ಇಲ್ಲ ಪಾಚಿಲ್ಲ, ನಾ ಹೋಗಿ ವಾಕಿಂಗ್ ಮಾಡವ, ನಾ ಫಸ್ಟ್ ಕ್ಲಾಸ್ ಆಗಿರವ ನೋಡಪ್ಪ.
1: ನೋಡಿದ್ರೆ ಇವ್ರು ಎಲ್ಲರ ಮುಂದೆ ಹಿಂಗೆ ಹೇಳ್ತಾರೆ, ನಾನು ಏನ್ ಮಾಡಲಿ.
0: ಏ ಏನ್ ಮಾತಾಡಕ ತಳಿಕೆ, ಸ್ವಲ್ಪ ಆದ್ರೂ ವಿಚಾರ ಮಾಡಂತ ಹೇಳು. ಓ ಮಾರಾಯ
2: ರೀ ಗಪ್ರಿಪ್ಪ, ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ ಆತ್ಮೀಯ ಸ್ನೇಹಿತರೆ.
0: ಏ ನಾನಂತರೂ ವಾಕಿಂಗ್ ಹೋಗಾವು, ಇವು ಎಲ್ಲ ಇವ ನೋಡಪ್ಪ ಮಂಜುನಾಥ ಐಕಿ ದಪ್ಪಿದಾಳ, ವಾ ದಪ್ಪಂದ ಅದನ್ನೆಲ್ಲ ಮುಗ್ಸಾಕ ಅಂತ ಲೂಸ್ ಲೂಸ್ ಹಾಕೊಂತಾಳ ನೋಡಪ್ಪ. ಈಗೆಲ್ಲ ಅದು ವಿರಾಟ್ ಕೊಹ್ಲಿ ಪ್ಯಾಷನ್ ನೋಡದ
2: ನೋಡ್ರಿ. ಕಾರ್ಯಕ್ರಮ ಮುಗಿಸ್ಬೇಕು, ಎಲ್ಲರೂ ಕೂಡಿ ನಗಬೇಕು ಅಂತ ನೋಡಿದ್ರೆ ನೀವು ಯಾಕೆ

0: ಜಗಳ ಮಾಡ್ತೀರಿ, ಬನ್ನಿ ಕಾರ್ಯಕ್ರಮ ಮುಗಿಸೋಣ. ಇದಾಗಿತ್ತು ಹಾಸ್ಯ ಅನ್ನಲು ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ಜೈನ ಧ್ವನಿ 90.4 FM KLE ಕನಸು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.
1: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998330.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಕೇಳು ಕೇಳು ಜಾಣ, ಜಾಣ ಸುದ್ದಿಯ ಕೇಳು ಕೇಳು ಕೇಳು ಜಾಣ. ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರೆ.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
5: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
6: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi.
7: वेणु ध्वनि 90.4 FM KLE गणसूपे आप ट्यून है और अभी हम सुनेंगे ऑल इंडिया रेडियो के सहयोग से प्रस्तुत होने वाले न्यूज़.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
3: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College, Umbalgavi, 2026-27 Praveshagalu Prarambha, Vimana Nildana Raste Vasavan Kurchi Belgaviyalliruva, Atyadhunika Saulabhyavulla, Hosa Campus K College, Sthalantaragondide, Vivida Coursegalu, B-Pharm, Pharm-D, M-Pharm, Mattu, PhD Seridante, Pharmacy Kshetradalli, Unnata Shikshana Padeyalu, Suvarna Avakasha, Collegina Pramukha Visheshategalu, 100kku Hechu Varshagala Shaishanika, Itihasa Mattu Anubhava, Vishwadadyanta 3000kku Hechu Haleya Vidyarthigala Balishta ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, Umbalgavi, 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಜಾಣ.

0: ಜಾಣಸುದ್ದಿ ಸಂಪುಟ 8 ಸಂಚಿಕೆ 3 ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಾಯಿ ಕಿವಿ ಮನುಷ್ಯ ಮತ್ತು ಕಿವುಡು ಕಳ್ಳ ರೋಗಿಗಳ ಪತ್ತೆ ತಿಳಿಸುವ ಸಾಧನ, ಹಾಗೂ ಜಾಣಕತೆ ಕೊಲೆ ಹುಚ್ಚು ಮತ್ತು ಗಣಿತ.
1: ನಾಯಿ ಕಿವಿ ಮತ್ತು ನಮ್ಮ ಕಿವುಡು. ನಾಯಿ ಕಿವಿಗೂ ನಮ್ಮ ಕಿವುಡಿಗೂ ಸಂಬಂಧವಿದೆಯಂತೆ. ಮನುಷ್ಯರು ಕೆಲವರಲ್ಲಿ ಕಿವುಡನ್ನು ಉಂಟುಮಾಡುವ ಜೀನ್ನಂತದ್ದೇ ಜೀನ್ನಲ್ಲಿ ಇರುವ ದೋಷಗಳು ನಾಯಿಗಳಲ್ಲಿ ಕಿವಿಗಳ ಆಕಾರವನ್ನು ನಿಶ್ಚಯಿಸುತ್ತಿರಬಹುದಂತೆ. ನಾಯಿಗಳ ಕಿವಿ ಜೋತಾಡಿಕೊಂಡಿರುತ್ತದೆಯೋ, ನೇರವಾಗಿ ಮೇಲೆತ್ತಿಕೊಂಡಂತೆ ಇರುತ್ತದೆಯೋ ಎನ್ನುವುದನ್ನು ಈ ಜೀನ್ನಲ್ಲಿ ತೋರುವ ವ್ಯತ್ಯಾಸಗಳು ನಿರ್ಧರಿಸಿವೆ ಎಂದು ಅಮೆರಿಕೆಯ ಜಾರ್ಜಿಯಾ ವಿಶ್ವವಿದ್ಯಾನಿಲಯದ ಪಶುಸಗೋಪನೆ ವಿಭಾಗದ ಲೀ ಆನ್ ಕ್ಲಾರ್ಕ್ ಮತ್ತು ಸಂಗಡಿಗರು ಪಟ್ಟಿ ಮಾಡಿದ್ದಾರೆ. ಮನುಷ್ಯರ ಕಿವಿಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಾಣುವುದುಂಟು, ಆದರೆ ನಾಯಿಗಳಂತಹ ಸಾಕುಪ್ರಾಣಿಗಳಲ್ಲಿ ಕಿವಿಗಳ ಆಕಾರ ವೈವಿಧ್ಯಮಯ. ಆಕಾರವಷ್ಟೇ ಅಲ್ಲ, ಉದ್ದವೂ ಕೂಡ. ಪುಟ್ಟದಾದ ನೀಟಾಗಿ ನಿಂತ ಕಿವಿಗಳಷ್ಟೇ ಉದ್ದನೆಯ ಜೋಲು ಬಿದ್ದ ಕಿವಿಗಳು ನಾಯಿಗಳಲ್ಲಿ ಸಾಮಾನ್ಯ. ಈ ವ್ಯತ್ಯಾಸಗಳಿಂದ ನಾಯಿಗಳಿಗೇನಾದರೂ ಲಾಭವಿದೆಯೋ, ಅಥವಾ ಇವು ಕೇವಲ ಆಕಸ್ಮಿಕವಾಗಿ ಆಗಿರುವ ವ್ಯತ್ಯಾಸಗಳೋ? ಇದು ಬಹಳ ಕಾಲದಿಂದ ಎಲ್ಲರನ್ನೂ ಕಾಡಿರುವ ಪ್ರಶ್ನೆ. ಹೀಗೇಕೆ ಎನ್ನುವ ಪ್ರಶ್ನೆಗೆ ವಿಜ್ಞಾನಿಗಳು ಬೇರೆ ಪ್ರಾಣಿಗಳಲ್ಲಿಯೂ ಹುಡುಕಿದ್ದರು. ಉದಾಹರಣೆಗೆ, ನಿಂತ ಕಿವಿಯಷ್ಟೇ ಇರುವ ಪ್ರಾಣಿಗಳಿವೆಯೋ, ಜೋಲು ಕಿವಿಯ ಪ್ರಾಣಿಗಳು ಯಾವುವು ಎಂದೆಲ್ಲ ಪಟ್ಟಿ ಮಾಡಿ ನೋಡಿದ್ದರು. ಈ ಅಧ್ಯಯನಗಳಲ್ಲಿ ಒಂದು ವಿಷಯ ಎದ್ದುಕಂಡಿತ್ತು. ಶೀತ ಪ್ರದೇಶದಲ್ಲಿ ವಾಸಿಸುವ ಬಹುತೇಕ ಸ್ತನಿಗಳ ಕಿವಿಗಳು ಪುಟ್ಟದು ನಿಂತ ಕಿವಿಗಳು ಆಗಿದ್ದವು, ಆದರೆ ಉಷ್ಣ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳ ಕಿವಿಗಳು ಉದ್ದನೆಯ ಜೋಲು ಕಿವಿಗಳಾಗಿರುತ್ತಿದ್ದವು. ವಿಭಿನ್ನ ಪ್ರಾಣಿಗಳಲ್ಲಿ ಅಷ್ಟೇ ಅಲ್ಲದೆ ಒಂದೇ ಪ್ರಾಣಿಯ ವಿವಿಧ ತಳಿಗಳಲ್ಲಿಯೂ ಈ ವೈವಿಧ್ಯವನ್ನು ಕಾಣಲಾಗಿತ್ತು. ಉದಾಹರಣೆಗೆ, ಶೀತ ಪ್ರದೇಶದ ಆಕಳಿನ ತಳಿಗಳ ಕಿವಿಗಳು ಪುಟ್ಟದಾಗಿರುತ್ತವೆ, ನಿಂತ ಕಿವಿಗಳು. ಅದೇ ಉಷ್ಣ ಪ್ರದೇಶದ ತಳಿಗಳ ಕಿವಿಗಳು ಉದ್ದನೆಯ ಜೋಲು ಕಿವಿಗಳಾಗಿರುತ್ತವೆ. ಇದಕ್ಕೆ ಕಾರಣವನ್ನು ತರ್ಕಿಸಲಾಗಿತ್ತು. ಉಷ್ಣ ಪ್ರದೇಶದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಬೇಕೆಂದರೆ ಸಾಕಷ್ಟು ಶಾಖವನ್ನು ಹೊರದೂಡಬೇಕಾಗುತ್ತದೆ. ಪ್ರಾಣಿಗಳ ಕಿವಿ ಇದಕ್ಕೆ ಅನುಕೂಲಿ. ಮೂಳೆಗಳೇ ಇಲ್ಲದ ಕಿವಿಯಲ್ಲಿ ರಕ್ತನಾಳಗಳ ಜಾಲ ವ್ಯಾಪಕವಾಗಿರುತ್ತದೆ. ಇದರಲ್ಲಿ ಹರಿಯುವ ರಕ್ತ ಶಾಖವನ್ನು ಬಿಟ್ಟುಕೊಟ್ಟು ತಣ್ಣಗಾಗುತ್ತದೆ. ಹೀಗೆ ಉಷ್ಣ ಪ್ರದೇಶದ ಆಕಳಿನ ಕಿವಿಗಳು ಬಿಸಿಯೇರಿದ ಕಾರನ್ನು ತಣಿಸುವ ರೇಡಿಯೇಟರಿನಂತೆ ಕೆಲಸ ಮಾಡುತ್ತಿರಬೇಕು ಎಂದು ಊಹಿಸಲಾಗಿತ್ತು. ಬಹುತೇಕ ಉಷ್ಣ ಪ್ರದೇಶದ ಸ್ತನಿಗಳ ಕಿವಿಗಳು ಉದ್ದನಾಗಿರುವುದರಿಂದಲೂ ಇದು ಸತ್ಯವಿರಬೇಕು ಎಂದು ತರ್ಕಿಸಲಾಗಿತ್ತು. ಆದರೆ ನಾಯಿಗಳ ತರಹೇವಾರಿ ಕಿವಿಗಳು ಈ ತರ್ಕಕ್ಕೆ ಸವಾಲಾಗಿದ್ದವು. ನಾಯಿಗಳ ಕಿವಿಗಳ ಉದ್ದವು ವೈವಿಧ್ಯಮಯ. ಸಾಕು ನಾಯಿಗಳ ಕಿವಿಗಳನ್ನಷ್ಟೇ ನೋಡಿ ಅವು ಉಷ್ಣ ಪ್ರದೇಶದ ತಳಿಗಳೋ ಶೀತ ಪ್ರದೇಶದವೋ ಎಂದು ಗುರುತಿಸುವುದು ಬಹಳ ಕಷ್ಟ. ಶೀತ ಪ್ರದೇಶದಲ್ಲಿರುವ ಜರ್ಮನಿಗೆ ವಿಶಿಷ್ಟವಾದ ಕೆಲವು ನಾಯಿ ತಳಿಗಳ ಕಿವಿಗಳು ಬಹಳ ಉದ್ದವಾಗಿ ಜೋಲು ಬಿದ್ದಿರುತ್ತವೆ. ಹಾಗೆಯೇ ಭಾರತದಂತಹ ಉಷ್ಣ ಪ್ರದೇಶದಲ್ಲಿ ಇರುವ ನಾಯಿಗಳಲ್ಲಿ ಹಲವು ದರವು ನಿಂತ ಕಿವಿಗಳು. ಅಂದರೆ ಉಷ್ಣ ಪ್ರದೇಶದಲ್ಲಿ ಉದ್ದನೆಯ ಕಿವಿ ಇರಬೇಕು ಎನ್ನುವ ನಿಯಮ ನಾಯಿಗಳಿಗೆ ಅನ್ವಯಿಸುವುದಿಲ್ಲವೋ ಎನ್ನಲೂ ಆಗುವುದಿಲ್ಲ. ಏಕೆಂದರೆ ಉಷ್ಣ ಪ್ರದೇಶವೇ ತವರಾದ ಕೆಲವು ನಾಯಿ ತಳಿಗಳ ಕಿವಿಗಳು ಉದ್ದನೆಯವು. ಸೈಬೀರಿಯಾದಂತಹ ಶೀತ ಪ್ರದೇಶದಿಂದ ಆಮದಾದ ನಾಯಿಗಳ ಕಿವಿಗಳು ಪುಟ್ಟನೆಯವು. ಅಂದರೆ ಹಸು ಕುರಿಗಳ ಕಿವಿಗಳ ಉದ್ದವನ್ನು ನಿಶ್ಚಯಿಸುವ ನಿಸರ್ಗ ನಿಯಮಗಳೇ ನಾಯಿಗಳ ಕಿವಿಗಳ ಉದ್ದವನ್ನು ತೀರ್ಮಾನಿಸುತ್ತಿರಬೇಕು ಎಂಬ ಸೂಚನೆಯಷ್ಟೇ. ಆದರೆ ಈ ವ್ಯತ್ಯಾಸವೇಕೆ? ಎಲ್ಲ ಉಷ್ಣ ಪ್ರದೇಶದ ನಾಯಿಗಳ ಕಿವಿಯೂ ಉದ್ದವಲ್ಲವೇಕೆ? ಜೋಲು ಕಿವಿಗಳಲ್ಲವೇಕೆ? ಇದಕ್ಕೂ ನಾಯಿಗಳು ಸಾಕುಪ್ರಾಣಿಗಳಾಗಿರುವುದಕ್ಕೂ ಸಂಬಂಧವಿದೆಯೋ? ಮನುಷ್ಯರ ಒಡನಾಟದಿಂದಾಗಿ ಉಂಟಾದ ತಳಿ ಸಂಕರಗಳು ಇದಕ್ಕೆ ಕಾರಣವೋ? ಇದು ಪ್ರಶ್ನೆಯಾಗಿತ್ತು. ಇದಕ್ಕೆ ಉತ್ತರವನ್ನು ಹುಡುಕಲು ಹೊರಟ ಕ್ಲಾರ್ಕ್ ತಂಡ ವಿವಿಧ ಪ್ರಾಣಿಗಳಲ್ಲಿ ಕಿವಿಗಳ ಆಕಾರವನ್ನು ನಿರ್ಧರಿಸುವ ಜೀನ್ಗಳನ್ನು ಹೋಲಿಸಲು ಯೋಚಿಸಿತು. ಆಕಳು, ಹಂದಿ, ಆಡು, ಕುರಿ ಹಾಗೂ ನಾಯಿಗಳ ಕಿವಿಗಳ ಆಕಾರ, ಗಾತ್ರಗಳನ್ನು ತೀರ್ಮಾನಿಸುವುದರಲ್ಲಿ ಹಲವಾರು ಜೀನ್ಗಳ ಕೈವಾಡಿದೆ ಎಂಬುದು ಗೊತ್ತಿತ್ತು. ವಿವಿಧ ಪ್ರಾಣಿಗಳಲ್ಲಿ ಕಿವಿಗಳ ಆಕಾರ ಗಾತ್ರವನ್ನು ಬಾಧಿಸುವ ಜೀನ್ಗಳೆಲ್ಲವನ್ನು ಪಟ್ಟಿ ಮಾಡಿದಾಗ MSRB3 ಎನ್ನುವ ಒಂದು ಜೀನ್ ಎಲ್ಲ ಪ್ರಾಣಿಗಳ ಜೀನ್ ಪಟ್ಟಿಯಲ್ಲಿಯೂ ಕಂಡುಬಂದಿತ್ತು. ಕ್ಲಾರ್ಕ್ ತಂಡ ಈ ಜೀನ್ನ ಜಾಡು ಹಿಡಿದು ಹೊರಟಿತು. ಈ ಜೀನ್ ನಾಯಿಗಳ ಜೀವಕೋಶಗಳಲ್ಲಿರುವ 10ನೆಯ ವರ್ಣತಂತುವಿನಲ್ಲಿದೆ ಎಂಬುದು ತಿಳಿದಿತ್ತು. ಯಾವುದೇ ಪ್ರಾಣಿಯಲ್ಲಿರುವ ಎಲ್ಲಾ ಜೀನ್ಗಳು ವರ್ಣತಂತುಗಳ ರೂಪದಲ್ಲಿ ಗುಂಪುಗಟ್ಟಿರುತ್ತವೆ. ನಾಯಿಗಳಲ್ಲಿ ಇವು 39 ಜೋಡಿ ವರ್ಣತಂತುಗಳಾಗಿರುತ್ತವೆ. ಈ ಜೋಡಿಗಳಲ್ಲಿ 10ನೆಯದು ಎಂದು ಗುರುತಿಸಿದ ವರ್ಣತಂತುವಿನ ಒಂದು ಭಾಗಕ್ಕೂ ನಾಯಿ ಕಿವಿಯ ಉದ್ದಕ್ಕೂ ಸಂಬಂಧವಿರುವುದು ಗೊತ್ತಿತ್ತು. ಈ ವರ್ಣತಂತುವಿನಲ್ಲಿಯೇ BSRB3 ಕೂಡ ಇರುವುದು ಇನ್ನೂ ಸ್ವಾರಸ್ಯಕರ. ಹೀಗಾಗಿ BSRB3 ಹಾಗೂ 10ನೆಯ ವರ್ಣತಂತುಗಳಿಗೂ ಜೋಲು ಕಿವಿಗೂ ಸಂಬಂಧವಿರಬಹುದು ಎಂದು ಕ್ಲಾರ್ಕ್ ತಂಡ ತರ್ಕಿಸಿತ್ತು. ಈ ತರ್ಕದ ಹಿನ್ನೆಲೆಯಲ್ಲಿ ಹಲವು ಪ್ರಯೋಗಗಳನ್ನು ಈ ತಂಡ ನಡೆಸಿದೆ. ಇದಕ್ಕಾಗಿ ಕ್ಲಾರ್ಕ್ ತಂಡ 826 ನಾಯಿಗಳ ಡಿಎನ್ಎಯನ್ನು ಪರಿಶೀಲಿಸಿ ಹೋಲಿಸಿತು. ಇವು 129 ವಿಭಿನ್ನ ಬಗೆಗಳಿಗೆ ಸೇರಿದ್ದವು. ಇವುಗಳ ಕಿವಿಗಳ ಉದ್ದ ಹಾಗೂ ಆಕಾರ ಕೂಡ ಬೇರೆ ಬೇರೆಯಾಗಿದ್ದವು. ಇಂತಹವುಗಳ ಉದ್ದವನ್ನು ಆಕಾರವನ್ನು ಗುರುತಿಸಿ ಅದಕ್ಕೂ ಡಿಎನ್ಎಯಲ್ಲಿರುವ ಯಾವುದಾದರೂ ಭಾಗಕ್ಕೂ ಸಂಬಂಧ ಹುಡುಕಿದ್ದರು. ಸಾಮಾನ್ಯವಾಗಿ ಇದಕ್ಕಾಗಿ ಇಡೀ ಡಿಎನ್ಎಯಲ್ಲಿರುವ ರಾಸಾಯನಿಕಗಳ ಜೋಡಣೆಯನ್ನು ಮೊದಲು ಗುರುತಿಸುತ್ತಾರೆ. ನಂತರ ಅದರಲ್ಲಿನ ಯಾವ ಭಾಗಗಳಲ್ಲಿ ನಿರ್ದಿಷ್ಟ ಕ್ರಮದಲ್ಲಿ ರಾಸಾಯನಿಕಗಳಿವೆಯೇ ಎಂದು ಹುಡುಕುತ್ತಾರೆ. ಇದಕ್ಕಾಗಿ ಸಣ್ಣ ಸಣ್ಣ ಡಿಎನ್ಎ ತುಣುಕುಗಳನ್ನು ಸರಿಹೊಂದಿಸಿ ನೋಡಬೇಕಾಗುತ್ತದೆ. ಈಗಾಗಲೇ ಕಿವಿಯ ಉದ್ದದ ಜೊತೆಗೆ ಸಂಬಂಧವಿರುವ ಡಿಎನ್ಎ ತುಣುಕುಗಳನ್ನು ಇವರು ಬಳಸಿದ್ದರು. ಹಾಗೆಯೇ ನಾಯಿಯ ಒಟ್ಟಾರೆ ಗಾತ್ರದ ಜೊತೆಗೂ ಸಂಬಂಧವಿರುವವುಗಳನ್ನು ಹೋಲಿಸಿದ್ದರು. ನಾಯಿಯ ಗಾತ್ರ ಹೆಚ್ಚಾಗಿದ್ದರಿಂದ ಕಿವಿಯ ಉದ್ದ ಹೆಚ್ಚಾಗಿರಬಹುದು ಎನ್ನುವ ಸಂಶಯವನ್ನು ನಿವಾರಿಸಲು ಈ ಹೋಲಿಕೆಗಳು ನೆರವಾಗುತ್ತದೆ. 10ನೆಯ ವರ್ಣತಂತುವಿನಲ್ಲಿರುವ BSRB3ನಲ್ಲಿರುವ ಡಿಎನ್ಎಯ ಜೊತೆಗೆ ಇವು ಬಲು ಗಾಢವಾಗಿ ಹೊಂದಿಕೊಂಡಿದ್ದವು. ಹಾಗೆಯೇ ಇನ್ನೂ ಹಲವು ವರ್ಣತಂತುಗಳಲ್ಲಿಯೂ ಇವುಗಳ ಜೊತೆಗೆ ಹೊಂದಿಕೊಳ್ಳುವ ಜೋಡಣೆಗಳಿದ್ದವು. ಅಂದರೆ ನಾಯಿ ಕಿವಿಯ ಆಕಾರ ಗಾತ್ರವನ್ನು ನಿರ್ದೇಶಿಸುವ ಅಂಶಗಳು ಹಲವು ವರ್ಣತಂತುಗಳಲ್ಲಿ ಇದ್ದರೂ BSRB3 ಬಲು ಪ್ರಮುಖ ಎಂದು ತೀರ್ಮಾನಿಸಬಹುದು. MSRB3 ಎನ್ನುವ ತುಣುಕಿನಲ್ಲಿರುವ ಒಂದು ವ್ಯತ್ಯಾಸ ಎಲ್ಲ ಉದ್ದಗಿವಿಯ ನಾಯಿಗಳಲ್ಲಿಯೂ ಇದ್ದವು. ಇದೇ ಬಗೆಯ ಜೋಡಣೆ ಮನುಷ್ಯರ BSRB3ನಲ್ಲಿಯೂ ಇರುವುದು ಸ್ವಾರಸ್ಯಕರ. ಇದು ವಿವಿಧ ಜೀನ್ಗಳನ್ನು ನಿಯಂತ್ರಿಸುವ ಭಾಗ ಎಂದು ಗುರುತಿಸಲಾಗಿದೆ. ಮನುಷ್ಯರಲ್ಲಿ ಇದು ಒಳಗಿವಿಯಲ್ಲಿರುವ 3 ಮೃದು ಮೂಳೆಗಳ ಬೆಳವಣಿಗೆಗೆ ಕಾರಣವಾಗಿದೆ. ಆದರೆ ನಾಯಿಗಳಲ್ಲಿ ಇದು ಅವುಗಳ ಹೊರಗಿವಿಯ ಆಕಾರದ ಜೊತೆಗೆ ಹೊಂದಿಕೊಂಡಿರುವುದು ಅಚ್ಚರಿಯ ವಿಷಯ. BSRB3ನಲ್ಲಿರುವ ಈ ಕೆಲವು ವ್ಯತ್ಯಾಸಗಳೇ ನಾಯಿಗಳ ಕಿವಿ ಜೋಲುವಂತೆ ಮಾಡಿರಬಹುದು ಎನ್ನುವುದು ಕ್ಲಾರ್ಕ್ ಅವರ ತರ್ಕ. ಈ ಜೀನ್ನ ಒಂದು ಬಗೆಯಷ್ಟೇ ಇರುವ ತಳಿಗಳಲ್ಲಿ ಕಿವಿಗಳು ಪುಟ್ಟದಾಗಿರುತ್ತವೆ. ಆದರೆ ಅದರ ಎರಡೂ ಬಗೆಗಳು ಜೋಲು ಕಿವಿಗಳಿರುವ ತಳಿಗಳಲ್ಲಿ ಹೆಚ್ಚು ಎಂದು ಇವರು ಗುರುತಿಸಿದ್ದಾರೆ. ಹಾಗೆಯೇ ಎರಡನೆಯ ಬಗೆ ಇರುವ ಜೋಲು ಕಿವಿಯ ತಳಿಗಳಲ್ಲಿ ಗಾತ್ರಕ್ಕೆ ಸಂಬಂಧಿಸಿದ ಜೀನ್ಗಳು ಒಂದೇ ತರಹನವು ಎನ್ನುವುದನ್ನು ಇವರು ಗಮನಿಸಿದ್ದಾರೆ. ಅಂದರೆ ನಾಯಿಗಳನ್ನು ಗಾತ್ರಕ್ಕೆ ತಕ್ಕಂತೆ ಆಯ್ದು ತಳಿ ಅಭಿವೃದ್ಧಿಪಡಿಸಿದ್ದರಿಂದಾಗಿ ಈ ಜೋಲು ಕಿವಿಯೂ ಬಂದಿದೆ ಎನ್ನುವುದು ಇವರ ತರ್ಕ. ನಾಯಿಗಳ ಪೂರ್ವಜರಾದ ಕಾಡು ನಾಯಿ, ತೋಳು, ನರಿಗಳಲ್ಲಿ ಕಿವಿಗಳು ಬಹುತೇಕ ನೆಟ್ಟಗೆ ಇರುತ್ತವೆ ಎನ್ನುವುದು ಇವರ ತರ್ಕಕ್ಕೆ ಪೂರಕವಾಗಿವೆ. ಅಂದರೆ ಇಷ್ಟೇ, ಮನುಷ್ಯರು ತಮಗೆ ಇಷ್ಟ ಬಂದ ಆಕಾರದ ನಾಯಿಯ ತಳಿಯನ್ನು ಅಭಿವೃದ್ಧಿಪಡಿಸುತ್ತಾ ಹೋದಂತೆ ಅಯಾಚಿತವಾಗಿ ಕಿವಿಯ ಈ ಜೋಲು ಗುಣವು ಆಯ್ಕೆಯಾಗಿದೆ. ಬೇಕೋ ಬೇಡವೋ ನಾಯಿಗಳಿಗೆ ಜೋಲು ಕಿವಿ ಬಂದು ಕೂಡಿದೆ ಅಂತಷ್ಟೇ.
0: ಚುಟುಕು ಚುರುಕು.
2: ಹೇಳದ್ದನ್ನು ಮಾಡುವ ಹಸು, ಕತ್ತೆ, ಕೋಣ, ನಾಯಿ ಎಲ್ಲವೂ ಬೈಗುಳಗಳು. ಹೇಳಿದ್ದನ್ನಷ್ಟೇ ಮಾಡುವ, ಬುದ್ಧಿ ಇಲ್ಲದವು ಎಂದರ್ಥ. ಆದರೆ ಆಕಳು ಹಾಗಿರಲಿಕ್ಕಿಲ್ಲ. ಅದುವೂ ಕೂಡ ಚಿಂಪಾಂಜಿಗಳಂತೆ ಮನುಷ್ಯರಂತೆ ಬುದ್ಧಿವಂತ. ಅನುಕೂಲಕ್ಕೆ ತಕ್ಕಂತೆ ಸಾಧನಾ ಸಲಕರಣೆಗಳನ್ನು ಬಳಸುವಷ್ಟು ಬುದ್ಧಿವಂತ ಎಂದು ಇತ್ತೀಚೆಗೆ ನೇಚರ್ ಪತ್ರಿಕೆ ವರದಿ ಮಾಡಿದೆ. ಆಸ್ಟ್ರಿಯಾದ ದನಗಾಹಿಯ ಕೊಟ್ಟಿಗೆಯಲ್ಲಿದ್ದ ಹಸುವೊಂದು ಈ ರೀತಿಯ ನಡವಳಿಕೆಯನ್ನು ತೋರಿದ್ದು ವಿಜ್ಞಾನಿಗಳಿಗೆ ಅಚ್ಚರಿಯನ್ನು ತಂದಿದೆ. ಈ ಹಸು ಬ್ರಷ್ನಿನಂತಹ ಪೊರಕೆಯನ್ನು ಹಿಡಿದು ತನ್ನ ಮೈ ಪರಚಿಕೊಳ್ಳುತ್ತದಂತೆ. ಅದರಲ್ಲೇನು ವಿಶೇಷ ಎಂದಿರಾ? ಸಾಮಾನ್ಯವಾಗಿ ನೊಣ, ಸೊಳ್ಳೆ ಮೊದಲಾದ ಕೀಟಗಳ ಕಾಟವನ್ನು ತಡೆಯಲು ಹಸುಗಳು ಉದ್ದನೆಯ ಬಾಲವನ್ನು ಬೀಸಣಿಗೆಯಂತೆ ಬೀಸುತ್ತವಷ್ಟೇ. ಈ ಹಸು ಅದರ ಜೊತೆಗೆ ತನ್ನ ಬಾಲ ಹಾಗೂ ಮೂತಿಗಳು ಮುಟ್ಟಲು ಆಗದ ಜಾಗದಲ್ಲಿ ನವೆಯಾಡಾಗ ತುರಿಸಿಕೊಳ್ಳಲು ಉದ್ದನೆಯ ಹಿಡಿಯಿರುವ ಪೊರಕೆಯನ್ನು ಬಳಸುತ್ತದೆ. ಹಾಗೆ ಹೀಗೆ ಅಲ್ಲ, ತುರಿಯಬೇಕಾದ ಜಾಗಕ್ಕೆ ತಕ್ಕಂತೆ ಅದನ್ನು ಹಿಡಿಯುತ್ತದಂತೆ. ಬೆನ್ನು ಮೇಲೆ ತುರಿಸಬೇಕಾದಾಗ ತುದಿಯಲ್ಲಿ, ಹೊಟ್ಟೆಯ ಮೇಲೆ ತುರಿಸಬೇಕಾದಾಗ ಕೋಲಿನ ಮಧ್ಯದಲ್ಲಿ, ಇನ್ನೊಂದು ಬದಿಯಲ್ಲಿ ತುರಿಸಿಕೊಳ್ಳಬೇಕಾದಾಗ ಬ್ರಷ್ಷನ್ನು ತಿರುಗಿಸಿ ಹಿಡಿದುಕೊಂಡು ತುರಿಸಿಕೊಳ್ಳುತ್ತದಂತೆ. ಇದು ಜಾಣತನವನ್ನು ತೋರುತ್ತದೆ ಎನ್ನುತ್ತಾರೆ ಅದರ ವಿಡಿಯೋ ಚಿತ್ರಣ ತೆಗೆದ ವಿಜ್ಞಾನಿಗಳು. ಹೀಗೆ ಹಸುಗಳು ಸಾಧನಗಳ ಬಳಕೆಯನ್ನು ಮಾಡುತ್ತವೆಂದು ದಾಖಲಾಗಿರುವುದು ಇದೇ ಮೊದಲು ಎನ್ನುವುದು ಅವರ ಅಂಬೋಣ. ಅಥವಾ ನಾವು ಗಮನಿಸಿದ್ದು ಇದೇ ಮೊದಲು ಎನ್ನೋಣವೇ?
3: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
4: ಕಳ್ಳ ರೋಗಿಗಳ ಪತ್ತೆ ಸಾಧನ. ಮಾಲ್ಗಳಲ್ಲಿ ಬಟ್ಟೆ ಖರೀದಿ ಮಾಡಿದಿರಲ್ಲ, ಟ್ರಾಲಿಲಿ ಬಟ್ಟೆಯನ್ನು ತುಂಬಿಕೊಂಡು ಹೊರಗೆ ಬರುವಾಗ ಕೌಂಟರ್ನ ವ್ಯಕ್ತಿ ಬಟ್ಟೆಗಳಿಂದ ಒಂದು ಟ್ಯಾಕ್ ಕಿತ್ತು ಬಿಸಾಡೋದನ್ನು ನೀವು ನೋಡಿರ್ತೀರಿ. ಇದು ನೀವು ಆ ಬಟ್ಟೆಯನ್ನು ಖರೀದೇ ಇರಲಿ ಅನ್ನೋದಕ್ಕೆ ಮಾಡುವಂಥ ಉಪಾಯ. ರೋಗಿಗಳು ಗುಳಿಗೆಯನ್ನು ನುಂಗಿದ್ದಾರೋ ಇಲ್ವೋ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಕೂಡ ಈ ಮಾಲ್ ತಂತ್ರವನ್ನು ಉಪಯೋಗಿಸ್ಬೋದಂತೆ. ಇಂಥದ್ದೊಂದು ತಂತ್ರವನ್ನು ಅಮೆರಿಕೆಯ ಮಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯೋವನಿ ಟ್ರೇವರ್ಸು ತಂಡ ರೂಪಿಸಿದೆ. ಮಾಲ್ ಬಟ್ಟೆಗಳಿಗೆ ಹೊಂದಿಸಿರುವ ಟ್ಯಾಗ್ಗಳಲ್ಲಿ ಬಳಸುವಂತಹ RFID ತಂತ್ರವನ್ನೇ ಬಳಸುವ ಗುಳಿಗೆಗಳನ್ನು ಈ ತಂಡ ರೆಡಿ ಮಾಡಿದೆಯಂತೆ. ಇದರಿಂದಾಗಿ ರೋಗಿಗಳು ಕಹಿ ಗುಳಿಗೆಗಳನ್ನು ಸೇವಿಸಿದ್ದೇನೆ ಅಂತ ಸುಳ್ಳು ಹೇಳೋ ಹಾಗೇನೇ ಇಲ್ಲ. ರೋಗಿ ಗುಳಿಗೆಗಳನ್ನು ಸೇವಿಸಿದ್ದಾನೋ ಇಲ್ಲವೋ ಎಂದು ಡಾಕ್ಟರಿಗೆ ಗುಳಿಗೆಯೇ ಸುದ್ದಿ ತಿಳಿಸಿಬಿಡುತ್ತೆ. ಇದೆಂಥ ತಂತ್ರ ಅಂತಂದ್ರ, ಇದು ಒಂದು ರೀತಿಲಿ ಹೋಟೆಲ್ನಲ್ಲಿ ಇದು ಇಂತಲ್ಲಿಂದ ಕದ್ದದ್ದು ಅಂತ ಲೋಟಗಳ ಮೇಲೆ ಬರೆದಿರೋ ಹಾಗೆ ಅಂತಿಟ್ಕೊಳ್ಳಿ. ಮಾಲ್ನಲ್ಲೂ ಅಷ್ಟೇ, ಅಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ಒಂದು ಟ್ಯಾಗ್ ಕಟ್ಟಿರ್ತಾರೆ. ಇದು ಇನ್ನೇನಲ್ಲ, ಒಂದು ನಿರ್ದಿಷ್ಟ ಸಂಖ್ಯೆಯ ಹಾಗೂ ವಸ್ತುವಿನ ವಿವರ ಇರುವಂತಹ ಚಿಪ್. ಈ ಚಿಪ್ ಪ್ರತಿ ಕ್ಷಣವು ತನ್ನ ಒಳಗೆ ಇರುವಂತಹ ವಿವರಗಳನ್ನು ಬಿತ್ತರಿಸ್ತಾ ಇರುತ್ತೆ. ಕೌಂಟರ್ನಲ್ಲಿರುವ ಸಾಧನ ಈ ವಿವರವನ್ನು ಪತ್ತೆ ಮಾಡುತ್ತೆ. ಕೌಂಟರ್ನಿಂದ ಹೊರಗೆ ಅದು ಹೋದಾಗ ಎಚ್ಚರಿಕೆಯ ಗಂಟೆ ಬಡಿಯುತ್ತೆ. ಕಳ್ಳ ಅಥವಾ ಕಳ್ಳಿ ಸಿಕ್ಕಾಕೊಳ್ತಾರೆ. ಇದೇ ಚಿಪ್ ತಂತ್ರಜ್ಞಾನವನ್ನ ಗುಳಿಗೆಗಳಲ್ಲಿಯೂ ಬಳಸಿದ್ರೆ ಗುಳಿಗೆ ನುಂಗಿರೋದನ್ನ ಖಚಿತ ಮಾಡ್ಕೊಳ್ಬಹುದಲ್ಲ. ಇದು ಟ್ರೇವರ್ಸೋ ತಂಡದ ಯೋಚನೆ. ರೋಗಿ ಸುಳ್ಳು ಹೇಳಿದ್ರು ವೈದ್ಯರಿಗೆ ಗುಳಿಗೆ ನುಂಗಿದ್ದಾರೋ ಇಲ್ಲವೋ ಎನ್ನುವುದು ಗೊತ್ತಾಗಿ ಬಿಡುತ್ತಂತೆ. ವೈದ್ಯಕೀಯದಲ್ಲಿ ಈ ಸುಳ್ಳು ಹೇಳುವ ರೋಗಿಗಳಿದ್ದಾರಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಕೆಲವು ರೋಗಗಳಿಗೆ ನಿಯತವಾಗಿ ಔಷಧವನ್ನು ಸೇವಿಸೋದು ಬಹಳ ಮುಖ್ಯ. ಉದಾಹರಣೆಗೆ ಡಯಾಬಿಟೀಸ್, ರಕ್ತದೊತ್ತಡ, ಕ್ಷಯ, ಕ್ಯಾನ್ಸರ್ ಇಂತಹ ಕಾಯಿಲೆಗಳು. ಇಲ್ಲಿ ಔಷಧ ಸೇವನೆ ಅಡ್ಡಾದಿಡ್ಡಿ ಆಗಿದ್ರೆ ಚಿಕಿತ್ಸೆ ನಿರೀಕ್ಷಿತವಾದ ಫಲ ಕೊಡೋದಿಲ್ಲ. ಹೀಗಾಗಿ ನಿಯತವಾಗಿ ತಪ್ಪದೆ ಗುಳಿಗೆಗಳನ್ನ ನುಂಗಬೇಕಾಗಿರುತ್ತೆ. ಅದು ಎಷ್ಟೇ ಕಹಿಯಾಗಿದ್ರೂ ನುಂಗೋದು ಅನಿವಾರ್ಯ. ಗುಳಿಗೆ ತಿಂದಿದ್ರೆ ರೋಗಿಗೆ ತಾನೇ ನಷ್ಟ? ಅದಕ್ಕೇನಂತೆ ಅಂದ್ರೆ ಹಾಗೇನಿಲ್ಲ. ವೈದ್ಯರುಗಳ ಪ್ರಕಾರ ಇದು ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ. ಮರೆಗುಳಿತನ, ಸೋಮಾರಿತನ, ನಿರ್ಲಕ್ಷ್ಯ ಹಾಗೂ ಔಷಧಗಳನ್ನ ಕೊಂಡುಕೊಳ್ಳೋದಕ್ಕಾಗದೇನೆ ಲಕ್ಷಾಂತರ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರಕದೆ ಹೋಗ್ತಾ ಇದೆಯಂತೆ. ಒಂದು ಅಂದಾಜಿನ ಪ್ರಕಾರ ನಿಯತವಾಗಿ ಔಷಧ ಸೇವಿಸದೆ ಹೋಗೋದ್ರಿಂದಾನೇ ಅಮೆರಿಕದಲ್ಲಿ ಸುಮಾರು 1.25 ಲಕ್ಷ ಮಂದಿಯ ಸಾವಾಗ್ತಿದೆಯಂತೆ. ಭಾರತದಲ್ಲೆಷ್ಟು ನಮಗೆ ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಇವೆಲ್ಲವೂ ತಡೆಯಬಹುದಾದಂತಹ ಸಾವುಗಳು. ಔಷಧಗಳನ್ನ ವೈದ್ಯರ ಸೂಚನೆಯಂತೆ ನಿಯತವಾಗಿ ಸೇವಿಸದೇ ಹೋಗಿದ್ದರಿಂದ ಆದಂಥವು. ಹೀಗಂತ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ನಲ್ಲಿ ಪ್ರಕಟವಾದಂತಹ ಒಂದು ವರದಿ ತಿಳಿಸಿದೆ. ರಕ್ತದೊತ್ತಡ, ಕ್ಷಯ, HIV ಮುಂತಾದ ಜೀವನ ಪರ್ಯಂತ ಔಷಧ ಸೇವಿಸಲೇಬೇಕಾದಂತಹ ರೋಗಿಗಳಲ್ಲಿ ಅರ್ಧಕ್ಕರ್ಧದಷ್ಟು ಜನ ನಿಯತವಾಗಿ ಗುಳಿಗೆ ನುಂಗುವುದಿಲ್ಲವಂತೆ. ಈ ಸಮಸ್ಯೆಗೆ ಸುಲಭ ಪರಿಹಾರ ಈ ಸಫಾರಿ ಅಂತ ಟ್ರೇವರ್ಸೋ ತಂಡ ಹೇಳಿದೆ. ಸಫಾರಿ RFID ಗುಳಿಗೆಗೆ ಅವರು ಇಟ್ಟಿರುವ ಹೆಸರು. ಸ್ಮಾರ್ಟ್ ಅಡ್ಹೆರೆನ್ಸ್ ವಯಾ ಫ್ಯಾರಡೆ ಕೇಜ್ ಅಂಡ್ ರಿಸರ್ವಬಲ್ ಇಂಜೆಸ್ಟಿಬಲ್ ಎನ್ನುವ ಸಂಕ್ಷಿಪ್ತ ರೂಪ ಇದು. ಇದರ ಅರ್ಥ ಇಷ್ಟೇ, ಫ್ಯಾರಡೆ ಕೇಜ್ ತಂತ್ರದ ಮೂಲಕ ನಿರ್ದೇಶ ಪಾಲನೆ ಮಾಡಿಸುವ ಕರಗುವ ಗುಳಿಗೆ. ಮಾಲ್ಗಳ ಟ್ಯಾಗ್ಗಳಲ್ಲಿ ಇರೋ ಹಾಗೇನೆ ತನ್ನ ಇರವನ್ನ ಸದಾ ಬಿತ್ತರಿಸುವಂತಹ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಚಿಪ್ಗಳನ್ನು ಅಥವಾ RFID ಸಾಧನಗಳನ್ನು ಹುದುಗಿಸಿ ಗುಳಿಗೆಗಳನ್ನು ಪತ್ತೆ ಮಾಡಬೇಕು ಅನ್ನೋದು ಟ್ರೇವರ್ಸೋ ತಂಡದ ಉದ್ದೇಶ. ಉದ್ದೇಶ ಏನೋ ಸರಿನೇ, ಆದರೆ ಚಿಪ್ ನುಂಗೋದು ಆಗತ್ತೆಯೇ ಅಂತ ಗಾಬರಿ ಪಡಬೇಡಿ. ಟ್ರೇವರ್ಸೋ ತಂಡ ಈ ಗುಳಿಗೆಗೆ ಕರಗುವ ಚಿಪ್ ಅನ್ನು ಹೊಂದಿಸಲಿದೆ ಅಂತೆ. ಇದುವೇ ಈ ತಂತ್ರದ ಹೂರಣ ಅಂತ ಹೇಳಬಹುದು. RFID ಸಾಧನಗಳು ರೇಡಿಯೋ ಅಲೆಗಳನ್ನು ಬಿತ್ತರಿಸುತ್ತಿರ್ತವೆ. ನಿರ್ದಿಷ್ಟ ತರಂಗಾಂತರದ ರೇಡಿಯೋ ಅಲೆಗಳನ್ನು ಬಿತ್ತರಿಸುವಂತೆ ಅವನ್ನ ಯೋಜಿಸಬಹುದು. ಈ ತರಂಗಾಂತರಗಳನ್ನು ಗುರುತಿಸುವ, ಆ ಸಂದೇಶಗಳನ್ನು ವಿದ್ಯುತ್ ರೂಪದಲ್ಲಿ ಗ್ರಹಿಸುವ ಸಾಧನಗಳು ಇದ್ರೆ ಈ ಗುಳಿಗೆಗಳನ್ನು ಪತ್ತೆ ಮಾಡಬಹುದು. ಗುಳಿಗೆಗಳಲ್ಲಿಯೂ ಒಂದು RFID ಒದಗಿಸಿದ್ರೆ ಅವನು ಎಲ್ಲಿದ್ರೂ ಪತ್ತೆ ಮಾಡಬಹುದಲ್ಲ. ಈ ಉಪಾಯ ಏನೋ ಸರಳವೇ, ಆದರೆ ಎರಡು ಸಮಸ್ಯೆಗಳಿವೆ. ಮೊದಲನೇದಾಗಿ ಗುಳಿಗೆಯನ್ನು ನುಂಗದ ಮೇಲೆ ಅಷ್ಟೇ ಅದನ್ನು ಪತ್ತೆ ಮಾಡೋಕ್ಕಾಗತ್ತೆ. ಏಕೆಂದರೆ ಇಡೀ ತಂತ್ರಜ್ಞಾನದ ಉದ್ದೇಶವೇ ಅದು, ರೋಗಿ ನುಂಗಿದ ಮೇಲಷ್ಟೇ ಗುಳಿಗೆ ಪತ್ತೆ ಆಗಬೇಕು. ಹೀಗಾಗಿ ಅದು ಹೊಟ್ಟೆ ಸೇರೋವರೆಗೂ ಅದರಿಂದ ಯಾವುದೇ ಸಂಕೇತ ಅಥವಾ ಸಂದೇಶ ಬರಬೇಕಿಲ್ಲ. ಟ್ರೇವರ್ಸೋ ತಂಡ ಇದನ್ನು ಫ್ಯಾರಡೆ ಕೇಜ್ ಅನ್ನುವ ಉಪಾಯವನ್ನು ಬಳಸಿ ಸಾಧಿಸಿದೆ. ಫ್ಯಾರಡೆ ಕೇಜ್ ಅಂದರೆ ಇನ್ನೇನಲ್ಲ, ವಿದ್ಯುತ್ಕಾಂತೀಯ ತರಂಗಗಳು ಯಾವುದೇ ಲೋಹದ ಬಲೆಯನ್ನು ದಾಟಿ ಬರೋದಿಲ್ಲ. ಅಂಥ ಬಲೆಯನ್ನ ಫ್ಯಾರಡೆ ಕೇಜ್ ಅಂತ ಹೇಳ್ತಾರೆ. ಮೊಬೈಲ್ ಫೋನನ್ನ ಒಂದು ತಂತಿ ಬಲೆಯೊಳಗೆ ಇರಿಸ್ಬಿಟ್ರೆ ಅದು ಯಾವುದೇ ಸಂಕೇತವನ್ನು ಕೂಡ ಗುರುತಿಸೋದಿಲ್ಲ. ಹಾಗೇನೆ ಟ್ರೇವರ್ಸೋ ತಂಡ RFID ಗುಳಿಗೆ ಮೇಲೆ ಒಂದು ವಿದ್ಯುತ್ಕಾಂತೀಯ ಅಥವಾ ರೇಡಿಯೋ ಸಂಕೇತಗಳು ಹೊರಗೆ ಹೋಗದಂತೆ ಅಡ್ಡಿಗಟ್ಟುವಂತಹ ಫ್ಯಾರಡೆ ಕೇಜ್ ಬಲೆಯನ್ನ ಹೊದಿಸಿದೆ. ಈ ಸಫಾರಿ ಗುಳಿಗೆ ಅಂದ್ರೆ ಇನ್ನೇನಲ್ಲ, ಇದರೊಳಗೆ 0.5 ಮಿಲಿಮೀಟರ್ಗಿಂತಲೂ ಪುಟ್ಟದಾದಂತಹ ಚೌಕಾಕಾರದ ಒಂದು ಚಿಪ್ಪು ಇರುತ್ತೆ. ಔಷಧಿ ಕರಗಿರುವಂತಹ ಜೆಲಾಟಿನ್ ಜಲ್ಲಿ ಒಳಗೆ ಇದನ್ನ ಇಟ್ಟಿರ್ತಾರೆ. ಈ ಜಲ್ಲಿಯ ಹೊರಗಡೆ ಒಂದು ಸತುವಿನ ಪೊರೆ ಇರುತ್ತೆ. ಈ ಜಲ್ಲಿ ಮತ್ತೆ ಸತುವಿನ ಪೊರೆಯ ನಡುವೆ ಸೆಲ್ಯುಲೋಸ್ ನಾರಿನ ಬಲೆ ಮತ್ತು ಮಾಲಿಬ್ಡಿನಮ್ ಲೋಹದ ಗುಂಡುಗಳನ್ನ ಹುದುಗಿಸಿದ್ದಾರಂತೆ. ಈ ಬಲೆ ಇದೆಯಲ್ಲ, ಇದೇ ಫ್ಯಾರಡೆ ಕೇಜ್ ಅಥವಾ ಫ್ಯಾರಡೆ ಬಲೆ. RFID ಚಿಪ್ಪಿನೊಳಗೆ ಔಷಧಿಯ ಡೋಸು, ಹೆಸರು ಮೊದಲಾದ ಮಾಹಿತಿ ಇರುತ್ತೆ. ಇಂತಹ ಗುಳಿಗೆಗಳು ಹೊಟ್ಟೆ ಒಳಗಿದ್ರೂ ಕೂಡ ತಮ್ಮ ಇರವನ್ನ ತಿಳಿಸುತ್ತವ ಅಂತನ್ನೋದು ಮುಂದಿನ ಪ್ರಶ್ನೆ. ಇದನ್ನು ಕೂಡ ಟ್ರೇವರ್ಸೋ ತಂಡ ಪರೀಕ್ಷೆ ಮಾಡಿದೆ. ಮೊದಲನೇದಾಗಿ ಪ್ರನಾಳಗಳಲ್ಲಿ ಹೊಟ್ಟೆಯೊಳಗಿರುವಂತಹ ರಸದ ರೀತಿಯಲ್ಲೇ ಅಷ್ಟೇ ಆಮ್ಲೀಯತೆ, ಅಷ್ಟೇ ಬೆಚ್ಚಗಿರುವಂತಹ ದ್ರವವನ್ನ ಇಟ್ಟು ಅದರೊಳಗೆ ಚಿಪ್ ಇರೋ ಗುಳಿಗೆಯನ್ನ ಮುಳುಗಿಸಿ ಇಟ್ಟಿದ್ದಾರೆ. ಈ ಪರೀಕ್ಷೆಯಲ್ಲಿ ಗುಳಿಗೆಯ ಹೊರಗಿರುವ ಫ್ಯಾರಡೆ ಕೇಜ್ 10 ನಿಮಿಷದಲ್ಲಿ ಕರಗಿ ಹೋಯ್ತಂತೆ. ಹಾಗೆ ಹಂದಿಗಳಿಗೂ ಈ ಗುಳಿಗೆಗಳನ್ನು ನುಂಗಿಸಿದ್ದಾರೆ. ಹಂದಿಗಳ ಹೊಟ್ಟೆಯಿಂದ ಹೊರಗಿನಿಂದ ಎಷ್ಟು ದೂರದಿಂದ ಎಷ್ಟು ಹೊತ್ತಿನವರೆಗೂ ಪತ್ತೆ ಮಾಡಬಹುದು ಅಂತ ಪರೀಕ್ಷೆ ಮಾಡಿದ್ದಾರೆ. ಹಂದಿಯ ಹೊಟ್ಟೆಯಿಂದ ಸುಮಾರು 10 ಸೆಂಟಿಮೀಟರ್ ದೂರದಿಂದಲೂ ಕೂಡ ಇದನ್ನು ಪತ್ತೆ ಮಾಡಬಹುದಂತೆ. ಹೀಗೆ ಇವರು ಈ ಗುಳಿಗೆ ಹೊಟ್ಟೆ ಒಳಗಿದ್ದರೂ ಕೂಡ ತನ್ನ ಇರವನ್ನು ತಿಳಿಸುತ್ತೆ ಅಂತ ಖಚಿತಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ RFID ಗುಳಿಗೆ ಒಂದು ದಿನದಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುತ್ತದೆಯಂತೆ. ಅಂದರೆ ನಿನ್ನೆ ಗುಳಿಗೆ ಇವತ್ತು ಇದ್ರೂ ಕೂಡ ಗೊತ್ತೇ ಆಗೋದಿಲ್ಲ. ಹೀಗೆ ಗುಳಿಗೆಗಳುಳ್ಳ ರೋಗಿಗಳನ್ನು ಸುಲಭವಾಗಿ ಪತ್ತೆ ಮಾಡಬಹುದು. ಎಷ್ಟೆಷ್ಟು ಔಷಧಿ ಕೊಟ್ಟಿದ್ದೇವೆ ಅಂತ ಖಚಿತಪಡಿಸ್ಕೊಳ್ಳೋದು ಕೂಡ ವೈದ್ಯರಿಗೆ ಸಾಧ್ಯ. ಹಾಗಿದ್ರೆ ಎಲ್ಲ ಗುಳಿಗೆಗಳು ಹೀಗೆ ಟ್ಯಾಗ್ ಜೊತೆಗೆ ಬರುತ್ತವ ಇನ್ನು ಮುಂದೆ ಅನ್ನೋದು ಪ್ರಶ್ನೆ. ಬಹುಶಃ ಇಲ್ಲ. ಆದರೆ ಪ್ರಾಣಿಗಳ ಮೇಲೆ ಅಧ್ಯಯನ ಮಾಡುವಾಗ, ಹೊಸ ಔಷಧಿಗಳ ಪರೀಕ್ಷೆಗಳನ್ನು ನಡೆಸುವಾಗ ಖಚಿತ ಪರಿಣಾಮ ಫಲಿತಾಂಶಗಳನ್ನು ಗುರುತಿಸೋದಕ್ಕೆ ಇಂಥ ಗುಳಿಗೆಗಳನ್ನು ಬಳಸಬೇಕಾಗಬಹುದು ಅಂತಾರೆ ಟ್ರೇವರ್ಸು. ಅಥವಾ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ದೀರ್ಘಾವಧಿ ಚಿಕಿತ್ಸೆ ಪಡೆಯಬೇಕಾದಾಗ ರೋಗಿಗಳಿಗೆ ಇಂತಹ ಗುಳಿಗೆಗಳನ್ನು ನೀಡಬೇಕಾಗಬಹುದು. ಚುಟುಕು ಚುರುಕು.
5: ದೀರ್ಘಾಯುಷಿ ಹುಳು. ಹುಳುವಿನ ಆಯುಸ್ಸು ಎಷ್ಟು? ಯಾವ ಹುಳು ಎಂದಿರಾ? ಅದೇ ನಮ್ಮ ನಿಮ್ಮ ನಾಯಿ ಹಂದಿಯ ಹೊಟ್ಟೆಯಲ್ಲಿ ಬೆಳೆದು ನೋವುಂಟು ಮಾಡುತ್ತದಲ್ಲ, ಅಂತಹ ಹುಳು. ಒಂದೋ ಎರಡೋ ವರ್ಷಗಳಿರಬಹುದು ಅಂತೆ ಲೆಕ್ಕ ಹಾಕಿದಿರಲ್ಲವೇ? ಅಲ್ಲವಂತೆ. ಕೆಲವು ಹುಳುಗಳು 30 ವರ್ಷಗಳು, ಅಂದರೆ ನಾಯಿ ಕತ್ತೆಗಿಂತಲೂ ಹೆಚ್ಚು ಕಾಲ ಬದುಕಬಲ್ಲುವಂತೆ. ಸಮುದ್ರದಲ್ಲಿ ಕಪ್ಪೆಚಿಪ್ಪಿನ ಜೀವಿಗಳು ಸಣ್ಣ ಪುಟ್ಟ ಏಡಿಯಂತಹ ಜೀವಿಗಳನ್ನು ತಿಂದು ಬದುಕುವ ನೆಮೆಟೀರಿಯಾ ಎನ್ನುವ ಕುಲದ ಹುಳುಗಳ ಆಯುಸ್ಸು ಇಷ್ಟು ದೀರ್ಘವಂತೆ. ಈ ಹುಳುಗಳು ಚಪ್ಪಟೆಯಾಗಿ ರಿಡ್ಬನಿನಂತೆ ಇರುತ್ತವೆ. ಮೂತಿಯಲ್ಲಿ ಸುತ್ತಲೂ ಹಲ್ಲು ಇರುವ ಬಾಯಿರುತ್ತದೆ. ಇದರ ಮೂಲಕ ಇವು ಇತರೆ ಜೀವಿಗಳನ್ನು ಹಿಡಿದು ತಿನ್ನುತ್ತವೆ. ಸಮುದ್ರದ ಆಳದಲ್ಲಿ ಬದುಕುವುದರಿಂದ ಇವುಗಳು ಹೇಗೆ ಬದುಕುತ್ತವೆ ಎಂಬುದು ತಿಳಿದಿರಲಿಲ್ಲ. ಎಷ್ಟು ಕಾಲ ಬದುಕಬಲ್ಲವು ಎಂದೂ ತಿಳಿದಿರಲಿಲ್ಲ. 2-3 ವರ್ಷ ಬದುಕಿ ಸತ್ತು ಹೋಗುತ್ತವೆ ಎಂದು ಊಹಿಸಲಾಗಿತ್ತು. ಆದರೆ ಇದೀಗ ಪ್ರಯೋಗಾಲಯವೊಂದರಲ್ಲಿ ಬೆಳೆದಿದ್ದ ಹುಳುವಿನ ಅಧ್ಯಯನ ಅಚ್ಚರಿ ಮೂಡಿಸಿದೆ. ಆ ಹುಳುವನ್ನು 26 ವರ್ಷಗಳ ಹಿಂದೆ ನೀರಿನ ತೊಟ್ಟಿಯೊಂದರಲ್ಲಿ ಇಡಲಾಗಿತ್ತು. ಅದು ಇನ್ನೂ ಬದುಕಿಯೇ ಇದೆ. ಬೇಸಿಯೋ ಡಿಸ್ಕಸ್ ಪೊಲ್ಲೆಟ್ಟಿ ಎನ್ನುವ ಪ್ರಭೇದದ ಹುಳು ಅದು ಎಂದು

ಅಲ್ಲ, ಕೊಲೆಗಾರ ಕೂಡ ಆಗಿದ್ದ ಎನ್ನುವುದು ಇನ್ನೂ ವಿಶೇಷ. ನಮ್ಮ ಕಥೆಯ ಹೀರೋವಿನ ಹೆಸರು ಆಂದ್ರೆ ಬ್ಲ್ಯಾಕ್. ಆಲ್ಜಿಬ್ರಾ ಕಲಿಯುವವರು ಅವನ ಹೆಸರನ್ನು ಸ್ಮರಿಸ್ತಾರೆ, ಆದರೆ ಈ ಕಥೆ ಅವರಿಗೂ ಗೊತ್ತಿರುತ್ತದೆಯೋ ಇಲ್ವೋ ಗೊತ್ತಿಲ್ಲ. ಆಂದ್ರೆ ಬ್ಲ್ಯಾಕ್ ಒಬ್ಬ ಯಹೂದಿ, ಹುಟ್ಟಿದ್ದು ಫ್ರಾನ್ಸ್ನಲ್ಲಿ 1893 ಇಸ್ವಿಯಲ್ಲಿ. ಅವನ ತಂದೆ ತಾಯಿಗೆ ಇಬ್ಬರು ಮಕ್ಕಳು. ಓದಿಗಾಗಿ ಈತ ಫ್ರಾನ್ಸ್ನ ಸುಪ್ರಸಿದ್ಧ ಇಕೋಲ್ ಪಾಲಿಟೆಕ್ನಿಕ್ಗೆ ಅಣ್ಣನ ಜೊತೆ ಸೇರಿದ್ದ. ಆಗ ಅವನಿಗೆ 14 ವರ್ಷ. ಅಷ್ಟರಲ್ಲಿ ಮೊದಲನೆಯ ವಿಶ್ವಯುದ್ಧ ಆರಂಭವಾಯಿತು. 14 ತುಂಬಿದ ಎಲ್ಲ ಯುವಕರು ಸೇನೆಗೆ ಸೇರಲೇಬೇಕಿತ್ತು. ಆಂದ್ರೆ ಬ್ಲ್ಯಾಕ್ ಅವನ ಅಣ್ಣನ ಜೊತೆಗೆ ಸೇನೆಗೆ ಹೋದ. ಯುದ್ಧ ಭೂಮಿಯಲ್ಲಿ ಇಬ್ಬರು ಗಾಯಗೊಂಡ್ರು. ಅಣ್ಣನಿಗೆ ಗುಂಡು ತಗಲಿ ಒಂದು ಕಣ್ಣು ಕಳೆದುಕೊಂಡ. ಆಂದ್ರೆ ಕಾವಲು ಗೋಪುರದಿಂದ ಕೆಳಕ್ಕೆ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡಿದ್ದ. ಸೇನೆಗೆ ಉಪಯೋಗವಿಲ್ಲ ಅಂತ ಅಣ್ಣನನ್ನು ವಾಪಸ್ ಕಳಿಸಿದ್ರು. ಅದೇ ಸಮಯದಲ್ಲಿ ಆಂದ್ರೆಗೂ ಪೆಟ್ಟಾಗಿ ಆರೋಗ್ಯ ಸುಧಾರಿಸಲಿ ಅಂತ ಅವನನ್ನು ಮನೆ ಕಳಿಸಿದ್ರು. ಅಷ್ಟರಲ್ಲಿ ಅವರಿಬ್ಬರ ತಂದೆ ತಾಯಿ ತೀರ್ಕೊಂಡಿದ್ದರಿಂದ ಇಬ್ಬರೂ ತಮ್ಮ ಅತ್ತೆ ಮಾವನ ಮನೆಗೆ ಬಂದರು. ಅಲ್ಲೇ ಇದ್ರು. ಒಂದು ದಿನ ಊಟದ ಸಮಯದಲ್ಲಿ ಅವರ ನಡುವೆ ವಾಗ್ವಾದ ಆರಂಭವಾಯಿತು. ತನ್ನ ಅಣ್ಣ ಅತ್ತೆ ಮಾವನಿಗೆ ಹುಚ್ಚು ಹಿಡಿದಿದೆ ಅಂತ ಆಂದ್ರೆಗೆ ಅನಿಸಿತ್ತು. ಹುಚ್ಚು ಹಿಡಿದವರು ಈ ಜಗತ್ತಿನಲ್ಲಿ ಇರಲೇಬಾರದು ಅಂತ ಅವನು ತೀರ್ಮಾನಿಸ್ತ. ಅವರ ಸಂತಾನ ಮುಂದೆ ಹುಚ್ಚರ ಸಂತತಿಯಾಗತ್ತೆ ಅಂತ ಅಂದ್ಕೊಂಡಂತೆ. ವಾಗ್ವಾದ ಜೋರಾದಾಗ ಇಂಥವರು ಇರಬಾರ್ದು ಅಂತ ಮೂವರನ್ನು ಕತ್ತಿಯಿಂದ ತಿವಿದು ಕೊಂದೇ ಬಿಟ್ಟ. ಅಣ್ಣ ಮಾವ ಅತ್ತೆಯರನ್ನ ಒಮ್ಮೆಲೆ ಕೊಲೆ ಮಾಡಿದ ಅಂದ್ರೆ ಅನಂತರ ಪೊಲೀಸರ ಬರಿ ಶರಣು ಹೋದ. ಹೀಗೆ ಸೆರೆಮನೆ ಸೇರ್ದ. ಆಂದ್ರೆಯ ಉಳಿದ ಬದುಕೆಲ್ಲವೂ ಸೆರೆಯಲ್ಲಿಯೇ ಕಳೆಯಿತು. ಆದರೆ ಜೈಲಿನಲ್ಲಲ್ಲ, ಹುಚ್ಚರಿಗಾಗಿಯೇ ಇರುವ ಸೆರೆಯಲ್ಲಿ. ಹುಚ್ಚರ ನಡುವೆ ಆಂದ್ರೆಯನ್ನು ಬಂಧಿಸಿ ಇಟ್ಟಿದ್ರು. ಇಬ್ಬಂದಿ ವ್ಯಕ್ತಿತ್ವ ಅರ್ಥಾತ್ ಸ್ಕ್ರಿಜೋಫೇನಿಯಾ ಎನ್ನುವ ಕಾಯಿಲೆ ಇದೆ ಅವನಿಗೆ ಅಂತ ವೈದ್ಯರು ಗುರುತಿಸಿದ್ರು. ಅದರಿಂದಾಗಿಯೇ ಆತ ತನ್ನ ಅಣ್ಣ ಅತ್ತೆ ಮಾವಂದರನ್ನ ಕೊಂದಿದ್ದ ಅಂತ ಅವನನ್ನ ಜೈಲಿನಲ್ಲಿ ಸೆರೆ ಇಡುವ ಬದಲಿಗೆ ಹುಚ್ಚಾಸ್ಪತ್ರೆಯ ಸೆರೆಯಲ್ಲಿ ಇಟ್ಟಿದ್ರು. 27 ವರ್ಷಗಳ ಕಾಲ ಆಂದ್ರೆ ಅಲ್ಲಿಯೇ ಸೆರೆಯಾಗಿದ್ದ. ಆದರೆ ಆ ಸೆರೆಯಲ್ಲಿದ್ದಾಗಲೇ ಆತ ಹಲವು ಗಣಿತ ತತ್ವಗಳನ್ನು ಪತ್ತೆ ಮಾಡ್ದ. ಹುಚ್ಚಾಸ್ಪತ್ರೆಯಲ್ಲಿ ಅವನಿಗೆ ಗಣಿತದ ಗೀಳು ಹೇಗೆ ಹಿಡಿತು ಅಂತ ಗೊತ್ತಿಲ್ಲ. ಆದರೆ ಗೀಳಂತೂ ಗಟ್ಟಿಯಾಗಿ ಹಿಡ್ದಿತ್ತು. ಎಷ್ಟು ಗಟ್ಟಿ ಎಂದರೆ ಅವನ ಇಡೀ ದಿನಚರಿ ಕೇವಲ ಅಧ್ಯಯನದಲ್ಲಿಯೇ ಮುಳುಗಿರ್ತಿತ್ತು. ಹುಚ್ಚಾಸ್ಪತ್ರೆಯಲ್ಲಿದ್ದ ಇತರ ರೋಗಿಗಳು ಸೆರೆಯಿಂದ ಬಿಡಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ರು. ಬಹಳಷ್ಟು ರೋಗಿಗಳು ಅದಕ್ಕಾಗಿ ಅತ್ತು ಕರೆದು ಮಾಡ್ತಿದ್ರು. ಆದರೆ ಆಂದ್ರೆ ಒಮ್ಮೆಯೂ ಕೂಡ ಹೀಗೆ ಹೊರಗೆ ಹೋಗಬೇಕು ಅಂತ ಅನ್ಲೇ ಇಲ್ವಂತೆ. ಅವನ ಬಗ್ಗೆ ಹುಚ್ಚಾಸ್ಪತ್ರೆ ವೈದ್ಯನೊಬ್ಬ ಹೀಗೆ ಬರೆದಿದ್ದಾನೆ: ಬೆಳಗ್ಗೆ 6:30 ಎದ್ದು ಶೌಚವನ್ನೆಲ್ಲ ಮುಗಿಸ್ಕೊಂಡು ನಂತರ ಆಂದ್ರೆ ನೇರವಾಗಿ ಒಂದು ಮೇಜಿನ ಬಳಿ ಹೋಗಿ ಕೂರ್ತಿದ್ನಂತೆ. ಅಲ್ಲಿ ಪುಸ್ತಕಗಳನ್ನು ತಂದಿಟ್ಕೊಂಡು ಓದುತ್ತಲೋ ಬರೆಯುತ್ತಲೋ ಇರ್ತಿದ್ನಂತೆ. ಸಂಜೆ ಆಗ್ತಿದ್ದಂತೆ ಊಟ ಮಾಡಿ ನೇರವಾಗಿ ಹಾಸಿಗೆ ಸೇರ್ತಿದ್ದಂತೆ. ಓದು, ಊಟ, ನಿದ್ರೆ ಹೊರತಾಗಿ ಆಟೋಟಗಳಾಗಲಿ ಬೇರೆ ಯಾವುದೇ ಚಟುವಟಿಕೆಯಾಗಲಿ ಇರಲಿಲ್ವಂತೆ. ನಿಜಕ್ಕೂ ಹೀಗೆ ಏಕಮನದಿಂದ ಅಧ್ಯಯನ ಮಾಡೋದು ಕಷ್ಟವೇ. ಆತ ಹುಚ್ಚನಾಗಿದ್ದರಿಂದಲೇ ಇದು ಸಾಧ್ಯವಾಯಿತೇನೋ ಗೊತ್ತಿಲ್ಲ. ಇರಲಿ, ಸೆರೆಯಲ್ಲಿದ್ದಾಗ ಗ್ರಂಥಾಲಯಕ್ಕೆ ಬರುತ್ತಿದ್ದ ಪುಸ್ತಕ ಪತ್ರಿಕೆಯನ್ನೆಲ್ಲ ಆಂದ್ರೆ ಓದಿ ಅರೆದು ಕುಡಿದು ಬಿಡ್ತಿದ್ದ. ತನ್ನ ವಿಚಾರಗಳನ್ನು ಪತ್ರ ಮುಖೇನ ಇತರ ಗಣಿತಜ್ಞರ ಜೊತೆ ಹಂಚಿಕೊಳ್ತಿದ್ದ. ರಷ್ಯಾದ ಸುಪ್ರಸಿದ್ಧ ಗಣಿತಜ್ಞ ಪೋಲ್ಯ ಜೊತೆಗೆ ಬಹಳಷ್ಟು ಪತ್ರ ವ್ಯವಹಾರ ನಡೆಸಿದ. ಹಾಗೆಯೇ ಸುಪ್ರಸಿದ್ಧ ಗಣಿತ ಪತ್ರಿಕೆಗಳಲ್ಲಿ ತನ್ನ ವಿಚಾರಗಳನ್ನು ಪ್ರಕಟಿಸಿದ. ಆರಂಭದಲ್ಲಿ ಈತ ತನ್ನ ಹೆಸರನ್ನು ಮರೆಮಾಚಬೇಕಿತ್ತು. ಏಕೆಂದರೆ ಅಷ್ಟರಲ್ಲಿ ಫ್ರಾನ್ಸಿನ ಹಲವು ಪ್ರಾಂತ್ಯಗಳನ್ನು ಹಿಟ್ಲರನ್ನ ಜರ್ಮನಿ ಆಕ್ರಮಿಸಿಕೊಂಡಿತ್ತು. ಆಂದ್ರೆ ಯಹೂದಿಯಾಗಿದ್ದರಿಂದ ತನ್ನ ಹೆಸರಿನಲ್ಲಿಯೇ ಪ್ರಬಂಧಗಳನ್ನು ಪ್ರಕಟಿಸಿದರೆ ತೊಂದರೆ ಆಗುವುದೆಂದು ಭಾವಿಸಿ ಸುಳ್ಳು ಹೆಸರಿನಲ್ಲಿ ಪ್ರಕಟ ಮಾಡೋದಕ್ಕೆ ಆರಂಭ ಮಾಡಿದ. ಹೀಗೆ ಈತ ರೇನಿ ಬೆನಾರ್ಡ್ ಹಾಗೂ ಮಾರ್ಸೆಲ್ ಸೆಗೋ ಎನ್ನುವ ಹೆಸರಿನಲ್ಲಿಯೂ ಗಣಿತ ಪ್ರಬಂಧಗಳನ್ನು ಪ್ರಕಟಿಸಿದ್ದ. ಹಲವು ಪ್ರಬಂಧಗಳನ್ನು ಪೋಲ್ಯ ಮೊದಲಾದವರ ಜೊತೆಗೆ ಕೂಡಿ ಪ್ರಕಟಿಸಿದ. ವಿಶೇಷ ಎಂದರೆ ಹೀಗೆ ತನ್ನ ಜೊತೆಗೆ ಪ್ರಬಂಧಗಳನ್ನು ಬರೆದ ಯಾರನ್ನೂ ಆಂದ್ರೆ ಮುಖತಃ ಭೇಟಿಯೇ ಆಗಲಿಲ್ಲ. ಕೊನೆಗೆ ತನ್ನ 55ನೇ ವಯಸ್ಸಿನಲ್ಲಿ ಹುಚ್ಚಾಸ್ಪತ್ರೆಯಲ್ಲಿಯೇ ಅನಾರೋಗ್ಯದಿಂದ ಆಂದ್ರೆ ಮರಣಿಸಿದ. ಸಾಯುವುದಕ್ಕೆ 1-6 ತಿಂಗಳ ಮೊದಲು ಚಿಕಿತ್ಸೆಗಾಗಿ ಅಷ್ಟೇ ಆತ ಸೆರೆಯಿಂದ ಹೊರಗೆ ಬಂದಿದ್ದ. ಆದರೆ ಬೇರೆ ಯಾವುದೇ ಚಟುವಟಿಕೆಯನ್ನೂ ನಡೆಸಲಾಗದಷ್ಟು ಅನಾರೋಗ್ಯ ಅವನಿಗಿತ್ತು. ಹೀಗೆ ಇಡೀ ಬದುಕನ್ನ ಸೆರೆಯಲ್ಲಿ ಕೇವಲ ಗಣಿತವನ್ನಷ್ಟೇ ಮಾಡುತ್ತಾ ಆಂದ್ರೆ ಕಳೆದಿದ್ದ. ಇಂದಿಗೂ ಗಣಿತಜ್ಞರು
ಬ್ಲ್ಯಾಕ್ ಸ್ಥಿರಾಂಕ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಇಂದಿನ ವೇಗದ ಬದುಕಿನಲ್ಲಿ ನಾವು ಸಮಯದ ಹಿಂದೆ ಓಡ್ತಾ ನಮ್ಮ ಆರೋಗ್ಯವನ್ನೇ ಮರೆತು ಬಿಟ್ಟಿದ್ದೇವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕುಳಿತು ಕೆಲಸ, ಫಾಸ್ಟ್ ಫುಡ್, ನಿದ್ರೆಯ ಕೊರತೆ, ಒತ್ತಡದ ಬದುಕು, ಇವೆಲ್ಲವೂ ನಮ್ಮ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದರ ಪರಿಣಾಮವಾಗಿ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಇಂದು ಪ್ರತಿಯೊಬ್ಬರನ್ನ ಕಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನುವ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಇವಾಗ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಅಂದ್ರೆ ಏನು ಅಂತ ಮೊದಲಿಗೆ ತಿಳಿಸ್ಕೊಡಿ ಸರ್.
1: ನೀವೇ ಹೇಳಿದ ಹಾಗೆ ಜೀವನ ಶೈಲಿಯ ರೋಗಗಳು ಅಂತಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯಾವುದನ್ನ ಪಡೆಯಲಿಕ್ಕೋಸ್ಕರವಾಗಿ ವೇಗದ ಬದುಕಿಗೆ ನಮ್ಮನ್ನು ನಾವು ದುಡ್ಕೊಂಡಿದ್ದೀವೋ. ಒಂದು ರೀತಿಯಲ್ಲಿ ಎಲ್ಲರೂ ಹೊರಗೆ, ನಾವೇನಾದ್ರು ಮನೆಯಿಂದ ಹೊರಗೆ ನಿಂತ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರು ಓಡೋದನ್ನು ನಾವು ನೋಡ್ತೇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಓಡುವಂಥವ್ರೆ. ಯಾಕೆ ಓಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಸ್ಪರ್ಧಾತ್ಮಕವಾದಂಥ ಜಗತ್ತು, ಕಾಂಪಿಟಿಟಿವ್ ವರ್ಲ್ಡ್. ಈ ಸ್ಪರ್ಧೆಯಲ್ಲಿ ಹಿಂದೆ ಬೀಳಬಹುದು ಅನ್ನುವಂಥ ಒಂದು ಒತ್ತಡದಿಂದ ಅವರು ನಿರಂತರವಾಗಿ ಓಡೋಲಿಕ್ಕೆ ಅವರು ಶುರು ಹಚ್ಕೊಂಡಿದ್ದಾರೆ ಮತ್ತು ಇಂದಿನ ದಿನಮಾನದ ಅಗತ್ಯತೆಯಲ್ಲಿ ಅದು ಕೂಡ ಒಂದಾಗಿದೆ. ಆದರೆ ಇದೆಲ್ಲದರ ಒಂದು ಸಾಧನೆಯ ಜೊತೆಗೆ ಮನುಷ್ಯ ತನಗೋಸ್ಕರವಾಗಿ ಕಳೆದುಕೊಳ್ತಾ ಇರುವಂಥದ್ದೇನು ಅಂತಂದರೆ ಆರೋಗ್ಯ ವನ್ನ ಕಳೆದುಕೊಳ್ತಾ ಇದ್ದಾನೆ. ಜೊತೆಗೆ ಏನನ್ನು ಪಡೆದುಕೊಳ್ತಾ ಇದ್ದಾನೆ ಅಂತಂದರೆ ಇದೇ ಜೀವನ ಶೈಲಿಯ ರೋಗಗಳು. ಪ್ರಾಯಶಃ ಇಂದಿನ ಯುಗಮಾನದಲ್ಲಿ ಈ ಜೀವನ ಶೈಲಿಯ ರೋಗಗಳು ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ಈ ನಮ್ಮ ಜೀವನ ಶೈಲಿಯ ರೋಗಗಳು ನಮ್ಮ ಜೀವನ ಶೈಲಿಯ ಬದಲಾವಣೆಗೆ ಬೇಕಾದಂತೆ ನಮ್ಮ ದೇಹ ಯಾವ ರೀತಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತೋ ಅದಕ್ಕೆ ಪ್ರಕೃತಿ ಯಾವ ರೀತಿ ಸ್ಪಂದಿಸ್ತದೋ ಅಥವಾ ಬದಲಾಗಿರುವ ಪ್ರಕೃತಿಗೆ ನಮ್ಮ ದೇಹ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆಯೋ ಅದಕ್ಕೆ ನಾವು ಒಂದು ಜೀವನ ಶೈಲಿಯ ಬದಲಾವಣೆ ಅಂತ ನಾವು ಕರೀತಾ ಇದ್ದೀವಿ. ಆ ಜೀವನ ಶೈಲಿಯ ಬದಲಾವಣೆ ಒಂದು ಹಂತದವರೆಗೆ ದೇಹ ತಡೆದುಕೊಳ್ಳುತ್ತೆ, ಆದರೆ ಒಂದು ಹಂತ ಮೀರಿದ ನಂತರ ಅದು ದೇಹಕ್ಕೆ ತಡೆಯಲಾರದಂತಹ ಅಸಹನೀಯವಾಗಿರುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತಲ್ಲ, ಆವಾಗ ಈ ಜೀವನ ಶೈಲಿಯ ರೋಗಗಳು ಅನ್ನುವಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಕಾಣಿಸ್ಕೊಳ್ತಾ ಪ್ರಾರಂಭ ಆಗುತ್ತೆ. ಪ್ರಾಯಶಃ ಒಂದು ನಾವು ಅನ್ಕೋತಾ ಇದ್ವಿ ಈ ಜೀವನ ಶೈಲಿಯ ರೋಗಗಳು ಯಾವುವು ಅಂತಂದರೆ ಅದಕ್ಕೆ ನಾವು ಮುಖ್ಯವಾಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಸಾಮಾನ್ಯರು ಏನು ಮಾತಾಡ್ತಾರೆ ಅಂದರೆ ಡಯಾಬಿಟೀಸ್ ಮೆಲೈಟಸ್ ಮತ್ತು ಅಧಿಕ ರಕ್ತದೊತ್ತಡ ಅಂದರೆ ಈ ಹೈಪರ್ ಟೆನ್ಷನ್, ಆನಂತರ ಸ್ಥೂಲಕಾಯ ಒಬೇಸಿಟಿ ಮತ್ತು ಈ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ ಅಂದರೆ ಶ್ವಾಸಕೋಶದ ಒಂದು ತೊಂದರೆಗಳು ಮುಂತಾಗಿ ಮತ್ತು ಕ್ಯಾನ್ಸರನ್ನು ಒಳಗೊಂಡಂತೆ ಎಲ್ಲವನ್ನೂ ಕೂಡ ನಾವು ಒಂದು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡುವಂಥದ್ದು ಜೀವನ ಶೈಲಿಯ ರೋಗಗಳು. ಅಂದರೆ ಬಹುತೇಕ ಇದರಲ್ಲಿ ನಮ್ಮ ಜೀವನ ಶೈಲಿಯ ಒಂದು ಮಾರ್ಪಾಡಿಗೆ ಪ್ರಕೃತಿಯಿಂದ ನಾವು ಪಡೆದುಕೊಂಡಿರುವಂಥ ಒಂದು ರೋಗಗಳು ಇವು ಅಂತ ನಾವು ಭಾವಿಸಬಹುದು. ಅದಕ್ಕೆ ನಾವು ಜೀವನ ಶೈಲಿಯ ರೋಗಗಳು ಅಂತ ಕರೀತೇವೆ.
0: ಸರಿ, ಇವಾಗ ತಾವು ಜೀವನ ಶೈಲಿಯ ರೋಗಗಳಲ್ಲಿ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಪ್ರಮುಖ ಅಂತ ಹೇಳಿದ್ರಿ. ಈ ಒಂದು ಸಕ್ಕರೆ ಕಾಯಿಲೆ ಹೆಚ್ಚಾಗುವುದಕ್ಕೆ ಜೀವನ ಶೈಲಿಯನ್ನು ಹೊರತುಪಡಿಸಿ ಮತ್ತೆ ಯಾವೆಲ್ಲ ಕಾರಣಗಳು ಪ್ರಮುಖವಾಗಿ ಕಾರಣ ಆಗುತ್ತಾ ಹೋಗುತ್ತೆ ಅಂತ?
1: ಅಲ್ಲಿ ಮುಖ್ಯವಾಗಿ ಈ ಸಕ್ಕರೆ ಕಾಯಿಲೆ ಅನ್ನುವುದೇನಿದೆಯಲ್ಲ ಡಯಾಬಿಟೀಸ್, ಅದು ಒಂದು ಕೇವಲ ಒಂದು ರೋಗ ಮಾತ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಇಂದಿನ ದಿನಮಾನದಲ್ಲಿ. ಅದು ಒಂದು ರೋಗಗಳ ಸಮೂಹ. ಅಂದರೆ ಅದು ಕೇವಲ ತಾನೊಂದೇ ಬರೋದಿಲ್ಲ, ಬಂದರೆ ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾಯಿಲೆಗಳನ್ನ ತೆಗೆದುಕೊಂಡು ಬರುವ ಕಾರಣ ಅದಕ್ಕೆ ರೋಗಗಳ ಸಮೂಹ ಅಥವಾ ಕಾನ್ಸ್ಟಲೇಷನ್ ಆಫ್ ಡಿಸೀಸಸ್ ಅಂತ ಕೂಡ ನಾವು ಕರಿತಾ ಇದ್ದೇವೆ. ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಕೇವಲ ಒಂದು ಜೀವನ ಶೈಲಿಯ ಬದಲಾವಣೆ, ಅದರಲ್ಲಿ ಪ್ರಮುಖವಾಗಿ ಅತ್ಯಧಿಕ ಒತ್ತಡದ ಬದುಕು ಬಹುಮುಖ್ಯವಾದಂಥ ಒಂದು ಕಾರಣ. ಯಾಕಂದರೆ ಒತ್ತಡ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಆ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳಷ್ಟು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಕಂಡು ಬರುತ್ತೆ. ಅದರಲ್ಲಿ ಈ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ನಂತರದಲ್ಲಿ ಬದಲಾದ ಜೀವನ ಶೈಲಿ ಆ ಒತ್ತಡದ ಬದುಕಿಗೆ ನಮ್ಮ ದೇಹ ಅದಕ್ಕೆ ಮಾರ್ಪಾಡಾಗ್ಬಿಡುತ್ತೆ. ಆ ಒಂದು ಒತ್ತಡವನ್ನ ನಿಯಂತ್ರಣ ಮಾಡಲಿಕ್ಕೆ ನಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವಂಥದ್ದು ಅತ್ಯಂತ ಅವಶ್ಯಕವಾಗಿ ಬದಲಾಗುವಂತ ಒಂದು ಪ್ರಮುಖವಾಗಿರುವಂತ ಅಂಶ. ಅದನ್ನೇ ನಾವು ಮುಂದುವರೆದು ಅದು ನಿರಂತರವಾಗಿ ಆದಾಗ ನಾವು ಅದನ್ನ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಇದು ಒತ್ತಡದ ಬದುಕು ಜೀವನ ಶೈಲಿಯ ಬದಲಾವಣೆ ಒಂದು ಕಡೆ ಆದರೆ ಅತಿಯಾದ ಆಹಾರ ಸೇವನೆ, ಅದರಲ್ಲೂ ಮುಖ್ಯವಾಗಿ ಈ ಜಂಕ್ ಫುಡ್ ಸೇವನೆ, ಏನು ನಾವು ಅಂದರೆ ವಿಪರೀತ ಹೈ ಕ್ಯಾಲರಿ ಫುಡ್ ಸೇವನೆಯಿಂದ ಅದು ನಿರಂತರವಾಗಿ, ಕೇವಲ ಒಂದಿನ ಎರಡು ದಿನ ಅಲ್ಲ, ಅದು ನಿರಂತರವಾಗಿ ನಮ್ಮ ಜೀವನದ ಒಂದು ಭಾಗವಾಗಿ ಆಗಿದ್ರೆ, ಆನಂತರ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಇನ್ನೊಂದು ಮುಖ್ಯವಾದ ಕಾರಣ. ಕೆಲವರು ಅತಿಯಾದ ಆಹಾರವನ್ನು ತಿಂದರೂ ಸಹ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಕರಗಿಸುವಂಥ ಒಂದು ಸಂದರ್ಭವನ್ನು ಕೂಡ ತಂದುಕೊಳ್ತಾರೆ. ಆದರೆ ಬಹುತೇಕ ಜನ ಇವತ್ತು ಯಾರು ಚಟುವಟಿಕೆ ಇಲ್ಲದೆ ಇರುವಂಥದ್ದು ಅಂದರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವು ಪ್ರಮುಖವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳಾದರೆ ಇನ್ನು ಕೆಲವು ನಮ್ಮ ವಂಶ ಪಾರಂಪರ್ಯವಾಗಿ ಅಂದರೆ ಜೆನೆಟಿಕಲಿ ಇನ್ಹೆರಿಟೆಡ್ ಆಗಿ ಕೂಡ ಡಯಾಬಿಟೀಸ್ ಬರುವಂಥ ಕೆಲವೊಂದಿಷ್ಟು ಪ್ರಮೇಯಗಳಿದ್ದಾವೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಉಂಟಾಗುವಂಥ ಡಯಾಬಿಟೀಸ್, ಅದಕ್ಕೆ ನಾವು ಜೆಸ್ಟೇಷನ್ ಡಯಾಬಿಟೀಸ್ ಅಂತ ಕರಿತಾ ಇದ್ದೇವೆ. ಆನಂತರ ಈ ಹುಟ್ಟಿನಿಂದ ಕೆಲವರಿಗೆ ಈ ಜೆನೆಟಿಕಲಿ ಮಾಡಿಫಿಕೇಶನ್ ಆಗಿರುವಂಥ ಸಂದರ್ಭದಲ್ಲಿ ಟೈಪ್ 1 ಡಯಾಬಿಟೀಸ್ ಅಂತ ಕರಿತೇವೆ. ಆನಂತರ ಟೈಪ್ 2 ಡಯಾಬಿಟೀಸ್ ಬಹುತೇಕ ಎಲ್ಲ ಜೀವನ ಶೈಲಿಯ ಒಂದು ಬದಲಾವಣೆಯಿಂದ ಆಗುವಂಥದ್ದು. ಆನಂತರದಲ್ಲಿ ಇನ್ನೂ ಅನೇಕ ವಿಧವಾದಂಥ ವಂಶಪಾರಂಪರೆಯಿಂದ ಬರುವಂಥದ್ದು. ಆದರೆ ಇದರಲ್ಲಿ ಮುಖ್ಯವಾಗಿ ಮಾನಸಿಕ ಒತ್ತಡ ಮತ್ತು ಅತಿಯಾದ ಈ ಜಂಕ್ ಫುಡ್ ಸೇವನೆ ಮತ್ತು ಚಟುವಟಿಕೆ ಇಲ್ಲದೆ ಇರುವಂಥದ್ದು ಅಥವಾ ಲೆಸ್ ಫಿಸಿಕಲ್ ಆಕ್ಟಿವಿಟಿ, ಇವು ಪ್ರಮುಖವಾಗಿರುವಂಥ ಒಂದು ಅಂಶಗಳು ಅಂತ ಇಲ್ಲಿ ಅನೇಕ ಅಧ್ಯಯನಗಳು, ಅದರಲ್ಲೂ ಮುಖ್ಯವಾಗಿ ICMR ಮತ್ತು ಮಡ್ರಾಸ್ ಡಯಾಬಿಟಿಕ್ ರಿಸರ್ಚ್ ಫೌಂಡೇಶನ್ ಇವರು ಸಂಯುಕ್ತವಾಗಿ ಒಂದು ಇಂಡಿಯಾ ಡಯಾಬಿಟಿಸ್ ಸ್ಟಡಿ ಅಂಥೇಳಿ 2011 ಹಿಡಿದು 2019 ಆ ಒಂದು ಅಧ್ಯಯನ ನಡೆದು ಅದರ ಒಂದು ಸಾಕಷ್ಟು ಫಲಿತಾಂಶಗಳು ನಮ್ಮ ಮುಂದೆ ಇದ್ದಾವೆ. ಅದರಲ್ಲಿ ಭಾರತೀಯರಲ್ಲಿ ಅತಿ ಹೆಚ್ಚು ಅಧಿಕ ಸಕ್ಕರೆ ಕಾಯಿಲೆ ಉಳ್ಳಂಥ ರೋಗಿಗಳು ಹೊಂದಿರುವಂಥ ದೇಶ ನಮ್ಮ ಭಾರತ ಆಗಿದೆ ಇವಾಗ. ಅದಕ್ಕೆ ಮುಖ್ಯವಾದಂಥ ಕಾರಣಗಳು, ಎಪಿಡೆಮಾಲಜಿಕಲ್ ರೀಸನ್ಸನ್ನು ಆ ಒಂದು ಅಧ್ಯಯನದ ಫಲಶ್ರುತಿ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಮುಖವಾಗಿರುವಂಥ ಅಂಶಗಳು ಜೊತೆಗೆ ಈ ನಮ್ಮ ಜೀವನ ಶೈಲಿಯ ಬದಲಾವಣೆಯಲ್ಲಿ ಮುಖ್ಯವಾಗಿ ಅತಿಯಾದ ಈ ತಂಬಾಕು ಸೇವನೆ ಮತ್ತು ಅದರ ಜೊತೆಗೆ ಎಣ್ಣೆ ಪದಾರ್ಥಗಳ ಸೇವನೆ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಈ ಕುಡಿತದ ಚಟವನ್ನು ಹೊಂದಿರುವಂಥವ್ರು ಇವರೆಲ್ಲರಿಗೂ ಕೂಡ ಈ ಒಂದು ಒಟ್ಟಾರೆಯಾಗಿ ಜೀವನ ಶೈಲಿಯ ರೋಗಗಳು ಹೆಚ್ಚಾಗುವಂಥದ್ದು ಮತ್ತು ಅದರಲ್ಲೂ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ.
0: ಸರಿ, ಈಗ ನಾವು ನಮ್ಮ ಜೀವನ ಶೈಲಿಯ ಬದಲಾವಣೆಯ ಜೊತೆ ಜೊತೆಗೆ ಆಹಾರ ಪದ್ಧತಿಯನ್ನ ಕೂಡ ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂತ ತಾವು ಹೇಳ್ತಾ ಇದ್ರಿ. ಸರಿ, ಈಗ ನಾವು ಸೇವಿಸುವಂತ ಆಹಾರ ಈ ಒಂದು ರಕ್ತದೊತ್ತಡದ ಮೇಲೆ, ಹೈಪರ್ ಟೆನ್ಷನ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಮತ್ತೆ ನಾವು ಯಾವ ರೀತಿ ಆಹಾರ ಕ್ರಮವನ್ನ ಅನುಸರಿಸಬೇಕು ಅಂತ
1: ನೋಡಿ. ಈಗ ನಮ್ಮ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿ ಮನೆಗೆ ನಾವು ಹೋಗ್ತಾ ಇದ್ವಿ, ಅವರೆಲ್ಲರೂ 80-90 ಬದುಕ್ತಾ ಇದ್ರು. ಅವರೆಲ್ಲರೂ ಯಾವುದೇ ಒಂದು ಈ ರಕ್ತದೊತ್ತಡ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಅಂಥ ಒಂದು ದಿನಮಾನದಿಂದ ನಾವು ಇವತ್ತು ಯಾರಿಗೆ ರಕ್ತದೊತ್ತಡ ಇಲ್ಲ ಅನ್ನೋದನ್ನು ಹುಡುಕಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅಂದರೆ ಪ್ರಮುಖವಾಗಿ ನಮ್ಮಲ್ಲಿ ಬದಲಾಗಿರುವಂಥದ್ದು ನಮ್ಮ ಆಹಾರ ಪದ್ಧತಿ. ಈಗ ಆಹಾರ ಸೇವನೆ ಒಂದು ಫ್ಯಾಷನ್ ಆಗಿದೆ, ಅದು ಬಹಳ ದುರಂತಮಯವಾಗಿರುವಂಥ ಒಂದು ಬದಲಾವಣೆ. ಮೊದಲು ನಮ್ಮ ಹಸಿವಿಗೆ ತಕ್ಕಂತೆ ಆಹಾರ ಇರ್ತಿತ್ತು, ಆದರೆ ಇವತ್ತು ಆಹಾರ ತಿನ್ನುವಂಥದ್ದನ್ನ ಒಂದು ಫ್ಯಾಷನ್ ರೀತಿಯಲ್ಲಿ, ಅದನ್ನೇ ಒಂದು ಒಂದು ವಿಶೇಷವಾಗಿರುವಂಥ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಅದಕ್ಕೆ ಅತಿಯಾದ ರುಚಿಯ ಒಂದು ಹಿನ್ನೆಲೆಯನ್ನು ಒದಗಿಸಿಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಪದಾರ್ಥಗಳ ಮಿಶ್ರಣದಿಂದ ಇವತ್ತು ನಾವು ಸೇವಿಸುವಂಥ ಆಹಾರದಲ್ಲಿ ಬಹುತೇಕ ಆಹಾರ ಕಲುಷಿತಗೊಂಡಿರುವಂಥದ್ದು ಕೂಡ ನಾವು ಒಪ್ಪಬೇಕಾಗಿರುವಂಥ ಸಂಗತಿ. ಅದರಲ್ಲಿ ಎಲ್ಲಿ ಹೆಚ್ಚು ರುಚಿಯಾಗಬೇಕು ಅಂತ ನಾವು ಬಯಸ್ತೀವೋ ಅಲ್ಲಿ ಸಹಜವಾಗಿ ಹೆಚ್ಚು ಉಪ್ಪು, ಹೆಚ್ಚು ಮೆಣಸಿನ ಪದಾರ್ಥ ಮತ್ತು ಇತ್ಯಾದಿ ಪದಾರ್ಥಗಳು, ಅಂದರೆ ಯಾವುದು ನಮಗೆ ನಾನ್ ನ್ಯೂಟ್ರಿಯಂಟ್ ಅಡಿಟಿವ್ಸ್ ಅಂತ ಕರಿತೀವಿ, ಅಂದರೆ ನಮಗೆ ಜೀವನಕ್ಕೆ ಅವಶ್ಯಕವಾಗಿರುವಂಥ ಪೌಷ್ಟಿಕಾಂಶಗಳನ್ನು ನಾವು ಕೊಡೋದಿಲ್ಲ, ಆದರೆ ಕೇವಲ ಬಾಯಿ ರುಚಿಗೋಸ್ಕರವಾಗಿ ಹಾಕಲ್ಪಡುವಂಥ ಈ ಪದಾರ್ಥಗಳೇನಿದ್ದಾವಲ್ಲ ಇವು ನಿಜವಾಗಿಯೂ ನಮಗೆ ಭಾಳ ತೊಂದರೆಗಳನ್ನು ಉಂಟು ಮಾಡುವಂಥದ್ದು. ಯಾವಾಗ ರುಚಿ ಚೆನ್ನಾಗಿದೆ ಅನ್ನಿಸಿದಾಗ ನಾವು ಹೆಚ್ಚು ತಿನ್ನುವಂಥ ಸಾಧ್ಯತೆಗಳನ್ನು ತಂದುಕೊಳ್ತೀವಿ. ಹಾಗಾಗಿ ಒಂದು ಹೆಚ್ಚು ತಿನ್ನುವಂಥದ್ದು ಮತ್ತು ಕ್ವಾಲಿಟಿ, ಯಾವ ಒಂದು ಆಹಾರದಲ್ಲಿ ಅತಿಯಾದ ಉಪ್ಪು ಸೇವನೆ ಮತ್ತು ಈ ಒತ್ತಡದ ಬದುಕು, ಇವು ಮೂರು ಕೂಡಿಬಿಟ್ಟು ಇವತ್ತು ನಮ್ಮ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಹದಗೆಡಿಸಿದ್ದಾವೆ. ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಆಹಾರದ ತಟ್ಟೆಯಲ್ಲಿ ಏನೇನಿರ್ತದೆ ಇವತ್ತು ನಾವು ಅದು ಬಹುತೇಕ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅದು ದೂರವಾಗ್ತಾ ಇದೆ. ನಾವೆಲ್ಲೋ ಇವತ್ತು ಖಾನಾವಳಿಯಲ್ಲೋ ಅಲ್ಲಿ ಮಾತ್ರ ಆ ಒಂದು ರೊಟ್ಟಿ, ಆ ಪಲ್ಯ, ಅದರಲ್ಲಿ ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ, ಆನಂತರ ಆಮೇಲೆ ಹಸಿ ತರಕಾರಿಗಳು, ಆಮೇಲೆ ಮೆಂತೆ ಸೊಪ್ಪು, ಆಮೇಲೆ ಅವೆಲ್ಲ ಅಗಸಿ ಚಟ್ನಿ, ಆಮೇಲೆ ಶೇಂಗಾ ಚಟ್ನಿ, ಇವೆಲ್ಲ ಏನಿರ್ತಿದ್ವು. ಆಮೇಲೆ ಗೋಧಿ ಹುಗ್ಗಿ, ಸ್ವೀಟ್ ಆದರೂ ಕೂಡ ಗೋಧಿ ಹುಗ್ಗಿ, ಆಮೇಲೆ ಅನ್ನ, ಅನ್ನಕ್ಕೆ ಸ್ವಲ್ಪ ಅನ್ನ, ಅದಕ್ಕೆ ಬೇಕಾದಂಥ ಬೇಳೆ ಸಾರು. ನೋಡಿ, ಇದು ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಆಗಿರ್ತಿತ್ತು. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಕೇವಲ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು, ಅಂದರೆ ಪಿಷ್ಟ ತುಂಬಿರುವಂಥ ಆಹಾರವನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೇವೆ. ಫೈಬರ್ ಕಂಟೆಂಟ್ ಅನ್ನುವಂಥದ್ದು ನಮ್ಮ ಆಹಾರದಲ್ಲಿ ನಗಣ್ಯವಾಗಿಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಬೇಕರಿ ಐಟಮ್ಸ್ನಲ್ಲಿ ಆ ಫೈಬರ್ ಐಟಮ್ಸೇ ಕಾಣೆಯಾಗುವಂಥ ಸಂದರ್ಭದಲ್ಲಿ, ಆಮೇಲೆ ಈ ಮಿಲೆಟ್ಸ್ ಅನ್ನು ಕೂಡ ನಾವು ಬಹುತೇಕ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದು ಬಹಳ ಅವಶ್ಯಕವಾಗಿರುವಂಥ ಆಹಾರ ಧಾತುವಾಗಿತ್ತು. ಆದರೆ ಕ್ರಮೇಣ ಇವತ್ತು ಮಿಲೆಟ್ಸ್ ಸೇವನೆ ಮಾಡೋದು ಏನೋ ಬಹಳ ದೊಡ್ಡ ವಿಶೇಷ ಅಂತ ನಾವು ಇವತ್ತು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಿಂದ ನಾವು ದೂರ ಸರಿದಕ್ಕೋಸ್ಕರವಾಗಿ ಇವತ್ತು ಎಲ್ಲಿಲ್ಲದ ರೋಗ ಸಮೂಹವನ್ನು ನಾವು ತಂದುಕೊಂಡಿದ್ದೇವೆ. ಪ್ರಾಯಶಃ ನಮ್ಮ ಎಲ್ಲಿ ರೋಗಗಳು ಎಲ್ಲಿ ಶುರು ಆಗ್ತಾ ಇದ್ದಾವೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಶುರು ಆಗ್ತಾ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ.
0: ಖಂಡಿತ ಸರ್. ಸರ್, ಇನ್ನು ನಿಯಮಿತ ಒಂದು ದೈಹಿಕ ವ್ಯಾಯಾಮದ ಒಂದು ಕೊರತೆ ಕೂಡ ಎದ್ದು ಕಾಣ್ತಾ ಇತ್ತು ಜನರಲ್ಲಿ. ಈ ಕೊರತೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರಬಹುದು ಸರ್?
1: ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಪ್ರಸ್ತುತ ವಿದ್ಯಮಾನಗಳು ಮತ್ತು ಸಂಶೋಧನೆಗಳು ಏನನ್ನು ಹೇಳ್ತಾ ಇದ್ದಾವೆ ಅಂದರೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳಿ. ಪ್ರಾಯಶಃ ಫಿಸಿಕಲ್ ಇನ್ಆಕ್ಟಿವಿಟಿ ಅಥವಾ ಕ್ರಿಯಾಶೀಲ ಬದುಕು ಇಲ್ಲದೇ ಇರುವಂಥದ್ದು ಇಷ್ಟರ ಮಟ್ಟಿಗೆ ನಮಗೆ ರೋಗಗಳನ್ನು ತಂದುಕೊಡುತ್ತೆ ಅಂತ ನಾವು ಯಾರು ಒಂದು 15-20 ವರ್ಷದ ಮುಂಚೆ ಎನಿಸಿರಲಿಲ್ಲ. ಆದರೆ ಇವತ್ತು ಅದು ಬಹುಮುಖ್ಯವಾಗಿರುವಂಥ ರೋಗ ಸಮೂಹಕ್ಕೆ ಕಾರಣವಾಗ್ತಾ ಇದೆ. ಅದನ್ನು ಇವತ್ತು ಅನೇಕ ವೈದ್ಯಕೀಯ ಪುಸ್ತಕಗಳಲ್ಲಿ ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಚಾಪ್ಟರ್ಸ್ ಬರೆದಿದ್ದಾರೆ, ಸಂಶೋಧನೆಗಳು ನಡೆದಿದ್ದಾವೆ. ಸಂಶೋಧನೆಗಳ ಒಂದು ಫಲಶ್ರುತಿ ಏನು ಹೇಳುತ್ತೆ ಅಂದರೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್. ಅಂದರೆ ಒಬ್ಬ ವ್ಯಕ್ತಿ ಒಂದು ನಿಯಮಿತವಾಗಿ ತಂಬಾಕು ಸೇವನೆ ಮಾಡ್ತಾ ಸಿಗರೇಟ್ ಸೇದಿದರೆ ಏನೆಲ್ಲ ತೊಂದರೆಗಳಾಗ್ಬೋದು ಆ ಮನುಷ್ಯನಲ್ಲಿ, ಅಷ್ಟು ಸಮಸ್ಯೆಗಳು ಕೇವಲ ಒಂದು 4 ತಾಸು ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ ಆಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ನಮಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಕನಿಷ್ಠ ಪಕ್ಷ ಅಂತಂದರೆ ಒಂದು 150 ನಿಮಿಷಗಳಾದರೂ ನಾವು ಚಟುವಟಿಕೆಯಲ್ಲಿರಬೇಕು ವಾರದಲ್ಲಿ ಅಂತ. ಆದರೆ ಅದು ಬೇರೆಯವರಿಗೆ ಸಾಕಾಗ್ಬೋದು, ಆದರೆ ಭಾರತೀಯರಲ್ಲಿ ಈ ಒಂದು ರೋಗಗಳ ಸಮೂಹ ಅತಿ ಹೆಚ್ಚಾಗ್ತಾ ಇದೆ. ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ವಂಶವಾಹಿಗಳು ಕೂಡ ನಮಗೆ ಎಷ್ಟು ತೊಂದರೆಗಳನ್ನು, ವಂಶವಾಹಿ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣೀಭೂತವಾಗಿದ್ದಾವೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ನಮಗಿವತ್ತು ಏನಾಗ್ತಾ ಇದೆ, ನಾವು ಕೇವಲ 150 ನಿಮಿಷ ಮಾತ್ರವಲ್ಲ 250 ನಿಮಿಷ, ಅಂದರೆ ಕನಿಷ್ಠ ಪಕ್ಷ ದಿನಕ್ಕೆ ಒಂದು 45 ನಿಮಿಷವಾದರೂ ಕೂಡ ನಾವು ಚಟುವಟಿಕೆಯಲ್ಲಿರಬೇಕು. ಯಾವ ರೀತಿಯಾದಂಥ ಚಟುವಟಿಕೆ ಅದು? ಕಾರ್ಡಿಯೋ ಎಕ್ಸಸೈಸ್ ಆಗಿರ್ಬೋದು, ಅಥವಾ ನಮ್ಮ ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಅಥವಾ ಜಿಮ್ನಲ್ಲಿ ನೀವು ಕಸರತ್ತು ಮಾಡುವುದಾಗಿರ್ಬೋದು, ಅದು ಯಾವುದೇ ಆದರೂ ರೀತಿಯಲ್ಲಿ ಒಂದು ಯೋಗ ಆಗಿರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಿಯಮಿತವಾಗಿ ಎಲ್ಲವನ್ನ ಮಿಶ್ರಣ, ಅಂದರೆ ಒಂದು ದಿನ ಒಂದೊಂದರಂತೆ. ಅದರಲ್ಲೂ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಅಂತ ನೀವು ಕೇಳಿದರೆ ಅದರನ್ನೇ ಬ್ರಿಸ್ಕ್ ವಾಕಿಂಗ್ ಅಂತ ಕರಿಬೋದು. ಆಗ ಬ್ರಿಸ್ಕ್ ವಾಕಿಂಗ್ ಅಂದರೆ ಏನು? ತೀವ್ರತರವಾದಂಥ ನಡಿಗೆ. ತೀವ್ರ ನಡಿಗೆ ಎಷ್ಟಿರಬೇಕು? 30-45 ನಿಮಿಷ ಕನಿಷ್ಠ ಪ್ರತಿದಿನ. ಪ್ರತಿದಿನ 30-45 ನಿಮಿಷ. ಈಗ ಕೆಲವರು ಸ್ಟೆಪ್ಸ್ನ ಕೌಂಟ್ ಮಾಡ್ತಾರೆ, ತಮ್ಮ ಮೊಬೈಲಲ್ಲಿ ಆ್ಯಪ್ ಇರುತ್ತೆ, ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಸೊ 8-10,000 ಸ್ಟೆಪ್ಸ್ನಾದರೂ ಆಗಬೇಕು, ಅಂದರೆ ಕನಿಷ್ಠ ಪಕ್ಷ 4 ಕಿಲೋಮೀಟರ್ ನಡಿಬೇಕು. ಇಲ್ಲ ಅಂತಂದರೆ ಒಂದು 30-45 ನಿಮಿಷ ಕನಿಷ್ಠವಾದರೂ ಅವರು ನಡಿಬೇಕು. ಹೇಗೆ ನಡಿಬೇಕು ಅದು ಬಹಳ ಮುಖ್ಯ. ಅದು ತೀವ್ರ ನಡಿಗೆ ಆಗಿರಬೇಕೆ ಹೊರತು ಸುಮ್ಮನೆ ನಿಧಾನಕ್ಕೆ ಗಂಟೆಗಟ್ಟಲೆ ನಡೆಯೋದು ಅಷ್ಟು ಪರಿಣಾಮ ಆಗುವುದಿಲ್ಲ. ಪರಿಣಾಮಕಾರಿಯಾಗಿರುವಂಥ ನಡಿಗೆ ಅಂತಂದರೆ ನಮ್ಮ ಪಕ್ಕದಲ್ಲಿರೋರ ಜೊತೆ ನಮಗೆ ಮಾತನಾಡಲಿಕ್ಕೆ ಆಗಬಾರ್ದು. ಆ ಥರ ನಾವು ನಡೆದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಫಿಸಿಕಲ್ ಇನ್ಆಕ್ಟಿವಿಟಿನ ನಾವು ತಡೆಗಟ್ಟಬಹುದು. ಇನ್ನು ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಇವತ್ತು ಬಹಳಷ್ಟು ಚರ್ಚಿತಾಗಿದೆ ಅಂತ ಹೇಳಿ ನಾನು 2 ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತೀನಿ. ಫಿಸಿಕಲ್ ಇನ್ಆಕ್ಟಿವಿಟಿನ ಯಾವ ರೀತಿ ನಾವು ಅಭ್ಯಾಸ ಮಾಡ್ತೀವಿ, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋತೀವಿ ಅಂತಂದರೆ, ಒಂದು 3 ವಿಧವಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ನೋಡ್ತೇವೆ. ಒಂದು ಜಾಬ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ನಮ್ಮ ಕೆಲಸದಲ್ಲಿಯೇ ಸಾಕಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ ಕೆಲವರು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ರೈತಾಪಿ ವರ್ಗದವರು, ಅಥವಾ ಕೂಲಿ ಕಾರ್ಮಿಕರು, ಅಥವಾ ಈ ನಮ್ಮ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ಲೇಬರರ್ಸ್ ಏನಿರ್ತಾರಲ್ಲ, ಅವರು ನಾವು ಅಡಿಷನಲ್ ಆಗಿ ನಾವು ಯಾವುದೇ ಒಂದು ಅವ್ರಿಗೆ ಎಕ್ಸ್ಟ್ರಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಹೋದರೂ ಅವ್ರು ಅಷ್ಟೊಂದು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಅವರು ರೆಗ್ಯುಲರ್ ಆಗಿ ಅವರು ಜಾಬ್ ರಿಲೇಟೆಡ್ ಮಾಡ್ತಾರೆ. ಇನ್ನು ಕೆಲವರು ಈಗ ಸೆಡೆಂಟ್ರಿ ವರ್ಕರ್ಸ್ ಇರ್ತಾರೆ, ಅಂದರೆ ಅವರು ಅವ್ರ ಕೆಲಸವೇ ಕುತ್ಕೊಂಡು ಮಾಡುವಂಥ ಕೆಲಸ. ಅಂಥವ್ರಿಗೆ ನಡೀರಿ ಅಂತಂದರೆ ನಾವು ಹೇಗೆ ನಡೀಲಿಕ್ಕೆ ಆಗ್ತದೆ? ಅವ್ರ ಕೆಲಸದ ಟೈಮ್ನಲ್ಲಿ ಅದನ್ನು ಮಾಡಲಿಕ್ಕಾಗಲ್ಲ. ಈಗ ಆಫೀಸಲ್ಲಿ ಕೆಲಸ ಮಾಡೋರು, ಇಂಜಿನಿಯರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಇಂಥವರಿಗೆ ನಾವು ವರ್ಕ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗಲ್ಲ. ಆವಾಗ ಅವರೇನು ಮಾಡಬೇಕು ಅಂತಂದರೆ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದಕ್ಕೋಸ್ಕರವಾಗಿ ಒಂದು ನಿಯಮಿತವಾದ ಸಮಯವನ್ನು ನಿಗದಿಪಡಿಸಿ, ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಕನಿಷ್ಠ ಒಂದು 30-45 ನಿಮಿಷ. ಕೆಲವರು ಟೇಬಲ್ ಟೆನ್ನಿಸ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಶಟಲ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಟೆನ್ನಿಸ್ ಆಡೋರು ಇದ್ದಾರೆ, ಕ್ರಿಕೆಟ್ ಆಡೋರು ಇದ್ದಾರೆ, ಫುಟ್ಬಾಲ್ ಆಡೋರು ಇದ್ದಾರೆ ಮಕ್ಕಳು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ. ಇನ್ನು ಮೂರನೇದು ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಸಾಧ್ಯವಾದಷ್ಟು ನಾವು ಕಾಲ್ನಡಿಗೆಯಲ್ಲಿ ನಡೆಯುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ದೂರಕ್ಕೂ ಕೂಡ ನಾವು ವಾಹನದಲ್ಲಿ ಹೋಗುವಂಥದ್ದನ್ನು ಬಿಡಬೇಕು. ಆನಂತರ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರಗಳು ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಕಾನೂನುಗಳೇ ಇದ್ದಾವೆ. ಹಾಗಾಗಿ ಅತಿ ಹೆಚ್ಚು ಈ ಸಾರ್ವಜನಿಕ ಸಾರಿಗೆಯನ್ನು ಬಳಸಲಿಕ್ಕೆ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಸಾರ್ವಜನಿಕ ಸಾರಿಗೆ ತನಕನಾದರೂ ನಾವು ನಡೀತೀವಿ, ಆನಂತರ ಅಲ್ಲಿಂದ ಮತ್ತೆ ನಮ್ಮ ಕೆಲಸದ ಟೈಮ್ ಅಲ್ಲಿ ಕೂಡ ನಡೀತೀವಿ. ಈಗ ನಮ್ಮದೇ ಓನ್ ವೆಹಿಕಲ್ ಇತ್ತು ಅಂದರೆ ನಾವು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಹೋಗಿ ಇಳಿದು ಬಿಡ್ತೀವಿ. ಹಾಗಾಗಿ ಚಟುವಟಿಕೆ ಇಲ್ಲದೆ ಇರುವಂಥದ್ದು. ಆಮೇಲೆ ಸಾಧ್ಯವಾದಷ್ಟು ಮೆಟ್ಲುಗಳನ್ನು ಬಳಸುವಂಥದ್ದು, ಲಿಫ್ಟನ್ನು ಅವಾಯ್ಡ್ ಮಾಡುವಂಥದ್ದು, ಇವೆಲ್ಲ ಏನು ಅಂದರೆ ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಒಟ್ಟಾರೆಯಾಗಿ ಜಾಬ್ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಲೀಜರ್ ಟೈಮ್ ಆಗಿರ್ಬೋದು, ಅಥವಾ ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು, ಮೂರರಲ್ಲಿಯೂ ಕೂಡ ನಾವು ಹೆಚ್ಚು ಚಟುವಟಿಕೆಯಿಂದ ಇರುವಂಥದ್ದು ನಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ ಅಂತ ಇಲ್ಲಿ ಇವತ್ತಿನ ಆಧುನಿಕ ವಿದ್ಯಮಾನಗಳು, ನಮ್ಮ ವೈದ್ಯಕೀಯ ಸಂಶೋಧನೆಗಳು ಇವತ್ತು ದೃಢಪಡಿಸಿದ್ದಾವೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್, ಇನ್ನು ಸ್ಥೂಲಕಾಯ, ಒಂದು ಹೆಚ್ಚಿನ ತೂಕ, ಬೊಜ್ಜು, ಒಬೆಸಿಟಿ ಅನ್ನೋದು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದು ಯಾವ ರೀತಿ ಒಂದು ಗಂಭೀರ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ
1: ಈಗ ಇವತ್ತು ನೋಡ್ತಾ ಇದ್ದೀವಿ. ಸ್ಥೂಲಕಾಯ ಅನ್ನುವಂಥದ್ದು ಅಥವಾ ಒಬೆಸಿಟಿ, ಎರಡಲ್ಲಿ ಎರಡು ಅಂಶಗಳಿದ್ದಾವೆ. ಒಂದು ಸ್ಥೂಲಕಾಯ ಅಂದರೆ ಬಹುತೇಕ ನಾವೆಲ್ಲರೂ ನೋಡಿದ್ದೀವಿ, ಅಂದರೆ ಎಲ್ಲ ರೀತಿಯಿಂದನೂ ಅವರು ಹೆಚ್ಚು ತೂಕ ಉಳ್ಳಂಥವರಾಗಿದ್ದಾರೆ, ಅಥವಾ ಈಗ ಸುಮೋಸ್ ಅಂತ ಏನೇನು ಕರಿತೀವಿ ಅವಾಗ ವಿಪರೀತ ತೂಕ ಇರುವಂಥದ್ದು. ಅವರ ಒಂದು ಹೈಟಿಗೆ ತಕ್ಕ ಹಾಗೆ ತೂಕ ಇರಬೇಕು ಅಂತ ಒಂದು ನಿಯಮ ಇದೆ. ಅಂದರೆ ಎಷ್ಟಿರಬೇಕು ಅಂದರೆ ಒಂದು 1 ಸೆಂಟಿಮೀಟರ್ನಲ್ಲಿ ಅವರು ಹೈಟನ್ನು ನಾವು ಮೆಷರ್ ಮಾಡಿದರೆ ಅದು ಎಷ್ಟು ಬರ್ತದೆ, ಅದರನ್ನು 100 ಕಳೆದ್ರೆ ಎಷ್ಟು ಬರ್ತದಲ್ಲ ಅದು ಅವರ ಒಂದು ಐಡಿಯಲ್ ವೆಯ್ಟ್ ಅಂತ ನಾವು ಕರಿತಾ ಇದ್ದೇವೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 170 ಸೆಂಟಿಮೀಟರ್ ಉದ್ದ ಇರ್ತಾರೆ, ಅವರಿಗೆ ಎಷ್ಟು ವೆಯ್ಟ್ ಎಷ್ಟಿರಬೇಕು ಅವ್ರಿಗೆ ಅಂತಂದರೆ, ಆದರೆ 170 ಕಳೆದ್ರೆ 70. ಸೊ 70 kg ಆ ವ್ಯಕ್ತಿಯ ತೂಕ ಇರಬಹುದು, ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್. ಆ ನಂತರದಲ್ಲಿ ಅವರಿಗೆ ತೊಂದರೆಗಳಾಗಲಿಕ್ಕೆ ಶುರು ಆಗ್ತದೆ ಅಂತ. ಹೀಗಾಗಿ ಇದು ಒಂದು ಅಂಶ, ಈ ಸ್ಥೂಲಕಾಯ. ಮತ್ತೊಂದು ಭಾರತೀಯರಲ್ಲಿ ಕಂಡುಬರುವಂಥ ವಿಶೇಷವಾಗಿರುವಂಥ ಒಂದು ಸ್ಥೂಲಕಾಯ ಏನು ಅಂದರೆ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್, ಟಾಫಿ ಅಂತ ಕರಿತೀವಿ. ಥಿನ್ ಔಟ್ಸೈಡ್ ಬಟ್ ಫ್ಯಾಟ್ ಇನ್ಸೈಡ್, ಅಂದರೆ ನಮ್ಮ ದೇಹದಲ್ಲಿ ಈ ಮಾಂಸಗಂಟೆಗಳ ಪ್ರಮಾಣ ಕಡಿಮೆ ಇದೆ ಮತ್ತು ಫ್ಯಾಟ್ ಅಂಶ ಅಂದರೆ ಅಥವಾ ಈ ಕೊಬ್ಬಿನ ಅಂಶ ಅತಿ ಹೆಚ್ಚು ಶೇಖರಣೆ ಆಗ್ತುವಂಥದ್ದು. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಭಾರತೀಯರಲ್ಲಿ ಬಹುತೇಕ ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ಬಹುತೇಕ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದರೆ ಈ ಒಂದು ಸ್ಥೂಲಕಾಯ. ಈ ಸ್ಥೂಲಕಾಯ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಕರಿತೀವಿ, ಆ ಮೆಟಬಾಲಿಕ್ ಸಿಂಡ್ರೋಮ್ ಮತ್ತು ಸ್ಥೂಲಕಾಯದಿಂದ ಅದು ಹೊಟ್ಟೆ ಭಾಗದಲ್ಲಿ ಉಂಟಾಗುವಂಥ ಬೊಜ್ಜು, ದಟ್ ಈಸ್ ಇನ್ಕ್ರೀಸ್ಡ್ ವೇಸ್ಟ್ ಸರ್ಕಂಫರೆನ್ಸ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ 80 ಸೆಂಟಿಮೀಟರ್ ಮತ್ತು ಗಂಡು ಮಕ್ಕಳಿಗೆ 90 ಸೆಂಟಿಮೀಟರ್ ನಮ್ಮ ದೇಶದಲ್ಲಿ. ಸೊ ಇದು ಹೆಚ್ಚಿಗೆ ಆದರೆ ಅವರಿಗೆ ನಾವು ಇನ್ಕ್ರೀಸ್ಡ್ ವೇಸ್ಟ್ ಸರ್ಕಂಫರೆನ್ಸ್, ಅಂಥವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುವಂಥ ಲಕ್ಷಣಗಳು ಹೆಚ್ಚಿಗೆ ಆಗುತ್ತೆ. ಜೊತೆಗೆ ಅದ್ರ ತನ್ಮೂಲಕವಾಗಿ ಅಧಿಕ ರಕ್ತದೊತ್ತಡ, ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅದು ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಸ್ಥೂಲಕಾಯ ಇವತ್ತು ಬಹಳಷ್ಟು ನಮಗೆ ರೋಗಗಳ ಒಂದು ಸಮೂಹವನ್ನು ತಂದುಕೊಡ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು ಎಷ್ಟಿದೆ ಅಂತಂದರೆ, ಸುಮಾರು 40% ಮಕ್ಕಳು, ಅಂದರೆ 5 ವರ್ಷದ ಒಳಗಿನ 40% ಮಕ್ಕಳು ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಇತ್ತೀಚಿನ ವರದಿಗಳು ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, 20-25% ಈ ಹದಿಹರೆಯದ ಮಕ್ಕಳಲ್ಲಿ, ಅಂದರೆ ಅಡಲಸೆಂಟ್ ಗ್ರೂಪ್, 10-19 ಇಯರ್ಸ್ ಏಜ್ ಗ್ರೂಪಲ್ಲಿ ಒಬೆಸಿಟಿ ಮತ್ತು ಓವರ್ ವೇಟ್ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನಮ್ಮ ದೇಶ ಅಪೌಷ್ಟಿಕತೆಯ ಒಂದು ಬರ್ಡನ್ನಿಂದ ಬಳಲ್ತಾ ಇದ್ರೆ, ಮತ್ತೊಂದು ಕಡೆ ಅತಿಯಾದ ತೂಕ ಅಥವಾ ಸ್ಥೂಲಕಾಯವನ್ನು ಕೂಡ ಚಿಕ್ಕ ಮಕ್ಕಳಲ್ಲೇ ನಾವು ಕಂಡು ಬರ್ತಾ ಇದೆ. ಅಂಥ ಮಕ್ಕಳಲ್ಲಿ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅವರಲ್ಲಿ ಅವರ ಒಂದು ದೈನಂದಿನ ಚಟುವಟಿಕೆಗಳಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಒಂದು ಅವ್ಯವಸ್ಥಿತವಾಗಿರುವಂಥ ಆಹಾರ ಸೇವನೆ, ಆಮೇಲೆ ಅತಿಯಾದ ಒಂದು ಈ ಗ್ಯಾಜೆಟ್ಸ್ಗಳ ಮೇಲಿನ ಅವಲಂಬನೆ, ಅದು ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವೆಲ್ಲದರ ಮುಂದೆ ಕುಳಿತು ಅವರು ತಿನ್ನುವಂಥ ಆಹಾರ, ಆಹಾರದಲ್ಲಿ ಅತಿಯಾದ ಸಕ್ಕರೆ ಅಂಶ ಮತ್ತು ಜಂಕ್ ಫುಡ್ ಸೇವನೆ, ಇವೆಲ್ಲವೂ ಕೂಡ ಈ ರೀತಿಯಾಗಿರುವಂಥ ತೊಂದರೆಗಳಿಗೆ ಆಗ್ತಾ ಇದೆ. ಕೆಲವು ಮಕ್ಕಳು ಈ ಒಂದು ಜೆನೆಟಿಕ್ ಅಬ್ನಾರ್ಮಾಲಿಟಿ ಅಥವಾ ಜೆನೆಟಿಕ್ ಡಿಸಾರ್ಡರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಸ್ಥೂಲಕಾಯ ಹೊಂದಿರಬಹುದು. ಆದರೆ ಬಹುತೇಕ ಮಕ್ಕಳು ಇವತ್ತು ಸ್ಥೂಲಕಾಯ ಆಗ್ತಿರಲಿಕ್ಕೆ ಕಾರಣ ಇವತ್ತು ನಾವು ಅವರಿಗೆ ನೀಡ್ತಾ ಇರುವಂಥ ಒಂದು ತಪ್ಪು ಸಂಸ್ಕಾರ, ಜೊತೆಗೆ ತಪ್ಪು ಆಹಾರ ಮತ್ತು ತಪ್ಪು ವಿಹಾರ. ಅವರಿಗೆ ಯಾವುದೇ ರೀತಿಯಂಥ ಚಟುವಟಿಕೆಗಳು ಇಲ್ಲದೇ ಕೇವಲ ಒಂದೇ ಕಡೆ ಕೂತು ಮಾಡ್ತಾ ಇದ್ದಾರಲ್ಲ ಅವರು, ಅದು ಬಹಳಷ್ಟು ತೊಂದರೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಇವತ್ತು ಸ್ಥೂಲಕಾಯ ಅನ್ನುವಂಥದ್ದು ಎಲ್ಲ ರೋಗಗಳ ಒಂದು ರಹದಾರಿಯನ್ನು ನಮಗೆ ತೆರೆದಿಡುವಂಥ ಒಂದು ಸಂದರ್ಭ ಆಗಿದೆ. ಹಾಗಾಗಿ ಈ ಮೂರು ಅಂಶಗಳಲ್ಲಿ ಇವತ್ತು ನಾವು ಈ ಒಂದು ಸ್ಥೂಲಕಾಯವನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು.
0: ಸರ್, ಇನ್ನು ಮಕ್ಕಳಿಂದ ಹಿಡಿದು ಅಬಾಲವೃದ್ಧರವರೆಗೂ ಈ ಒಂದು ಮಾನಸಿಕ ಒತ್ತಡ ಅನ್ನೋದು, ಸ್ಟ್ರೆಸ್ ಅನ್ನುವಂಥದ್ದು ಇದ್ದೇ ಇದೆ. ಇದು ದೈಹಿಕ ಆರೋಗ್ಯದ ಮೇಲೆ, ವಿಶೇಷವಾಗಿ ಒಂದು ಹೃದಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಸರ್?
1: ನಾವು ಯಾವಾಗಲೂ ಈ ದೇಹಕ್ಕೆ ಉಂಟಾಗುವಂಥ ರೋಗಗಳಿಗೆ ದೇಹದಲ್ಲೇ ಏನಾದರೂ ಸಮಸ್ಯೆ ಇದೆ ಅಂತ ನಾವು ಭಾಳ ಭಾವಿಸ್ತೀವಿ ಬಹಳಷ್ಟು ಜನ. ಆದರೆ ನಮಗೆ ಗೊತ್ತಿರಬೇಕು, ನಮ್ಮ ದೇಹದಲ್ಲಿ ಉಂಟಾಗುವಂಥ ಕೆಲವೊಂದಿಷ್ಟು ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಒಂದು ಎಮೋಷನಲ್ ಕಂಡೀಷನ್ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮಾನಸಿಕ ಒತ್ತಡದಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಅದಕ್ಕೆ ತುತ್ತಾಗುವಂಥ ಸಂದರ್ಭಗಳಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಸ್ಥಿತಿ ಇದೆ ಅದಕ್ಕೆ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಕರೀತಾರೆ. ಅಂದರೆ ಒಂದು ಅದರ ರೋಗ ಲಕ್ಷಣಗಳು ನಮಗೆ ದೇಹದಲ್ಲಿ ಕಾಣ್ತಾ ಇದ್ದಾವೆ, ಆದರೆ ದೇಹದ ಯಾವುದೇ ಒಂದು ಚೆಕಪ್ಪನ್ನು ನೀವು ಮಾಡಿದರೂ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಾನಸಿಕ ಖಿನ್ನತೆ, ಮಾನಸಿಕ ಒಂದು ಕೊರಗಿನಿಂದ ಬಹಳಷ್ಟು ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹುತೇಕ ಜನರು ಕೂಡ ಈ ಮಾನಸಿಕ ಒತ್ತಡದ ಪರಿಣಾಮವಾಗಿಯೇ ಈ ಪ್ರಮಾಣದ ಒಂದು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಮಧುಮೇಹ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಅವರಿಗೂ ತುತ್ತಾಗ್ತಾ ಇರುವಂಥದ್ದು. ಮತ್ತು ಇನ್ನೂ ಕೂಡ ಇದು ಮುಂದುವರಿತಾ ಇದ್ದೇನೆ ಹೊರತು ಯಾವತ್ತೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡದೇ ಇರುವಂಥದ್ದು. ಇವತ್ತು ಮಾನಸಿಕ ಆರೋಗ್ಯ, ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಆರೋಗ್ಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉತ್ತಮವಾಗಿರುವಿಕೆ ಅಥವಾ ಸಮತೋಲನದಿಂದ ಇರುವುದಕ್ಕೆ ಆರೋಗ್ಯ ಅಂತ ಕರೀಬೋದೇ ವಿನ ಕೇವಲ ರೋಗಗಳಿಲ್ಲವೆಂದ ಮಾತ್ರಕ್ಕೆ ಆ ವ್ಯಕ್ತಿಯನ್ನು ಆರೋಗ್ಯ ವ್ಯಕ್ತಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 1948 ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. ಅಂದರೆ ಪ್ರಾಯಶಃ ನಾವು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲೇ ಕೇವಲ ಒಂದು ಕ್ಷಣಿಕವಾಗಿರುವಂಥ ಒಂದು ರೋಗ ಶಮನವನ್ನು ಮಾಡಿಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ, ನಾವು ಎಲ್ಲೋ ಒಂದು ರೋಗ, ಒಂದು ಜ್ವರ ಬಂದರೆ ಅಥವಾ ಮೈಕೈ ನೋವಾದರೆ, ಶೀತ ಕೆಮ್ಮು ನೆಗಡಿ ಆದರೆ ಅದಕ್ಕೊಂದಿಷ್ಟು ಏನೋ ಒಂದು ಔಷಧಿಗಳನ್ನು ತೆಗೆದುಕೊಳ್ಳೋದು, ಅದು 2-3 ದಿವಸದಲ್ಲಿ ಕಡಿಮೆ ಆದ ತಕ್ಷಣ ಬಿಟ್ಟುಬಿಡೋದು, ಅದಕ್ಕೆ ತಕ್ಕಂಥ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಪ್ರಕೃತಿಯನ್ನು ಅವಲಂಬಿಸದೇ ಇರುವಂಥದ್ದು, ಇವೆಲ್ಲ ಕಾರಣಗಳಿಂದ ಪ್ರಕೃತಿಯಿಂದ ವಿಮುಖರಾಗಿ ನಮ್ಮ ನಡೆ ಇರುವಂಥದ್ದು, ಆಮೇಲೆ ಪ್ರಕೃತಿ ದತ್ತವಾಗಿರುವಂಥ ಆಹಾರ ಸೇವನೆಯಿಂದ ನಾವು ದೂರವಾಗಿರುವಂಥದ್ದು, ಹೀಗಾಗಿ ಇವೆಲ್ಲ ಕಾರಣಗಳಿಂದ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಒಂದು ರೀತಿಯಾದಂಥ ಒತ್ತಡ ಅದು ಬಿಲ್ಡಪ್ ಆಗ್ತಾ ಇದೆ. ಅಂದರೆ ಇಟ್ ಈಸ್ ಎನ್ ಇಂಟರ್ನಲ್ ಸ್ಟ್ರೆಸ್ ವಿಚ್ ಇಸ್ ಗೋಯಿಂಗ್ ಟು ಬಿಲ್ಡಪ್. ಇದು ಒತ್ತಡ ಅಂತಂದರೆ ಕೇವಲ ಈಗ ಒಂದು ಆಫೀಸ್ನಲ್ಲಿ ಕೆಲಸ ಆಗಬೇಕಾಗಿರುತ್ತೆ, ಅದು ಬಾಸ್ ಹೇಳ್ತಿರ್ತಾರೆ ಇವತ್ತು 5 ಗಂಟೆ ಒಳಗೆ ಡೆಡ್ ಲೈನ್ ಇದೆ, ಮುಗಿಸ್ಲೇಬೇಕು, ಇದು ಬಾಹ್ಯ ಒತ್ತಡ. ಆದರೆ ಒಂದು ಸೆಲ್ಯುಲಾರ್ ಲೆವೆಲಲ್ಲಿ ಒಂದೊಂದು ಜೀವ ಕಣದ ಮೇಲೂ ಆ ಒಂದು ಒತ್ತಡ ಟ್ರಾನ್ಸ್ಫರ್ ಆಗ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆಯಲ್ಲ, ದ್ಯಾಟ್ ಈಸ್ ಲೀಡಿಂಗ್ ಟು ಮೋಸ್ಟ್ ಆಫ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇಟಿಯಾಲಜಿ. ಅಂದರೆ ಮುಖ್ಯವಾಗಿ ಆ ಒಂದು ರಕ್ತನಾಳದಲ್ಲಿ ಆಗುವಂಥ ಬದಲಾವಣೆಗಳು, ರಕ್ತನಾಳದಿಂದ ಅದು ಸಹಜವಾಗಿ ಅದು ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಪರಿವರ್ತನೆ ಆಗ್ಬೋದು, ಮತ್ತು ರಕ್ತನಾಳದಲ್ಲಿ ಉಂಟಾಗುವಂಥ ಅಧಿಕ ಇನ್ಫ್ಲಮೇಷನ್ನಿಂದ ಉಂಟಾಗುವಂಥ ಈ ಒಂದು ನಮ್ಮ ಸಕ್ಕರೆ ಕಾಯಿಲೆ ಆಗಿರ್ಬೋದು. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೋ ಆವಾಗ ಶುಗರ್ ತನ್ನಿಂದ ತಾನೇ ಅದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಈ ಸ್ಟ್ರೆಸ್ಸನ್ನು ನಾವು ಅಡ್ರೆಸ್ ಮಾಡದಲೇ ಇದ್ದರೆ, ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡದಲೇ ಹೋದರೆ ನಾವು ಖಂಡಿತವಾಗಿಯೂ ಆರೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮನೋರೋಗ ವಿಭಾಗ, ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಭಾಳಷ್ಟು ಶ್ರಮವನ್ನು ವಹಿಸಿ ಶ್ರದ್ಧೆಯಿಂದ ಆ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮಕ್ಕಳಿಂದ ಹಿಡಿದು ನಾವು ಅವ್ರಿಗೆ ಒತ್ತಡದ ಒಂದು ಬದುಕಿನಿಂದ ದೂರ ಮಾಡಿ ಅವರಿಗೆ ಒಂದು ಸ್ವಚ್ಛಂದವಾಗಿರುವಂಥ ಒಂದು ಕ್ರಿಯಾಶೀಲವಾಗಿರುವಂಥ ಅಥವಾ ಸೃಜನಾತ್ಮಕವಾಗಿರುವಂಥ ಒಂದು ಚಟುವಟಿಕೆಯುಕ್ತ ಬದುಕನ್ನು ಕಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಈ ಜೀವನ ಶೈಲಿ ರೋಗಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ.
0: ಸರಿ, ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಈ ಒಂದು ನಿದ್ದೆ ಅನ್ನೋದು ಕನಸಾಗ್ಬಿಟ್ಟಿದೆ. ಈ ಒಂದು ಸಮರ್ಪಕ ನಿದ್ದೆ ಅನ್ನುವಂಥದ್ದು ಜೀವನ ಶೈಲಿ ಈ ಒಂದು ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅಂತ.
1: ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇವತ್ತು ನಾ ಹೇಳಿದ್ನಲ್ಲ ಈಗಾಗಲೇ, ಈ ಒತ್ತಡದ ಬದುಕು ಮತ್ತು ಸ್ಪರ್ಧಾತ್ಮಕವಾದಂಥ ಜಗತ್ತು, ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಾಧನೆಯನ್ನು ಮಾಡಿರುವಂಥವ್ರನ್ನೂ ಕೇಳ್ರಿ ಅಥವಾ ಒಬ್ಬ ಖಾಲಿ ಕೂಳ್ತಿರುವಂಥವ್ರಿಗೂ ಕೇಳ್ರಿ, ಇಬ್ಬರಿಗೂ ಇರುವಂಥ ಸಮಯ ಮಾತ್ರ 24 ಗಂಟೆನೇ. ಆ 24 ಗಂಟೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮ ಚಟುವಟಿಕೆ ಇರಬೇಕು, ಎಷ್ಟು ನಮಗೆ ವಿಶ್ರಾಂತಿ ಕೊಡಬೇಕು. ಯಾಕಂದರೆ ದೇಹ ಕೂಡ ಅದು ಒಂದು ಪ್ರಕೃತಿ ದತ್ತವಾಗಿ ದೇವರು ನೀಡಿರುವಂಥ ಅಥವಾ ಈ ಪ್ರಕೃತಿ ನೀಡಿರುವಂಥ ನಮಗೆ ಒಂದು ಬಹುದೊಡ್ಡ ಒಂದು ಗಿಫ್ಟ್ ಅಂತಲೇ ನಾವು ಕರೀಬೇಕು. ಈ ಒಂದು ದೇಹವನ್ನು ಕೆಡಿಸಬಾರದು. ಅದು ಕೆಡಬಾರದು ಅಂತಂದರೆ ಅದಕ್ಕೆ ಒಂದು ರೀತಿಯ ಒಂದು ಹಂತದ ವಿಶ್ರಾಂತಿ ಅಗತ್ಯ. ಈ ವಿಶ್ರಾಂತಿ ಎಷ್ಟಿರಬೇಕು ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಕೆಲವರು ಅತಿಯಾದ ನಿದ್ರೆಯಿಂದ ನಮಗೆ ತೊಂದರೆ ಉಂಟಾಗುವಂಥದ್ದು, ಹಾಗಾಗಿ ಯಾವುದೂ ಅತಿಯಾಗಬಾರ್ದು. ಹಾಗಾಗಿ ನಿಯಮಿತವಾಗಿ ಬ್ಯಾಲೆನ್ಸ್ಡ್ ಸ್ಲೀಪ್ ಅನ್ನುವಂಥದ್ದು ಎಷ್ಟಿರಬೇಕು ಅಂದರೆ ಸುಮಾರು 7-8 ಗಂಟೆ ಅಂತ ನಾವು ಕರೀತಾ ಇದ್ದೀವಿ. ಕೆಲವರಿಗೆ ಈ 7-8 ಗಂಟೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಕನಿಷ್ಠ ಪಕ್ಷ ಅಂದರೆ 6-7 ಗಂಟೆ ಆದರೂ ಇರಲೇಬೇಕು. ಅದರಲ್ಲೂ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ ಇದೆ. ಮಲಗೋದು ಅಂತಂದರೆ ಕೇವಲ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯೋದು ಮಾತ್ರವಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ಬಹಳಷ್ಟು ನಮಗೆ ಮುಖ್ಯವಾಗ್ತಾ ಇದೆ. ಒಂದು ಮಲಗುವ ಒಂದು ಪ್ರಕ್ರಿಯೆ, ಮಲಗುವಂಥ ಸಮಯ ಮತ್ತು ಆ ಮಲಗುವ ಗುಣಮಟ್ಟತೆ, ಮೂರು ಮುಖ್ಯ. ಮಲಗುವ ಒಂದು ಜಾಗ ಏನಿದೆ ಅದು ಶಾಂತಿಯಿಂದ ಕೂಡಿರಬೇಕು. ಹಾಗಾಗಿ ಅತಿ ಹೆಚ್ಚು ನಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಸೊ ದಟ್ ನಮಗೆ ಒಂದು ರೀತಿಯಾದಂಥ ಒಂದು ಸಮರ್ಪಕವಾಗಿರುವಂಥ ಒಂದು ವಿಶ್ರಾಂತಿ ಸಿಗಬೇಕು ಅಂದರೆ. ಮಲಗುವ ಸಮಯ, ಕೆಲವರು ಯಾವ ಟೈಮಲ್ಲಾದರೂ ಒಟ್ಟು ಮಲಗಬೇಕಲ್ರಿ, 8 ಗಂಟೆ ಮಲಗಬೇಕು ತಾನೆ, ನಾವು ಹೇಗಾದ್ರೂ ಮಲಗ್ತೀವಿ, ಒಂದ್ಸಲಿ 4 ಗಂಟೆ ಮಲಗ್ತೀವಿ, ಒಂದ್ಸಲಿ 3 ಗಂಟೆ ಮಲಗ್ತೀವಿ, ಎರಡೂ ಕೂಡಿ 7 ಗಂಟೆ ಆಗುತ್ತಲ್ರಿ ಅಂತ ಕೇಳಿದರೆ ಅದು ತಪ್ಪು. ಹಾಗಾಗಿ ಮಲಗುವ ಸಮಯ ಯಾವತ್ತೂ ಕೂಡ ನಮ್ಮ ಹಿರಿಯರು ಏನು ನಮಗೆ ಕಲಿಸಿದ್ದಾರೆ ಅಂತಂದರೆ ಸೂರ್ಯ ಯಾವಾಗ ಮೂಡುತ್ತೋ ಅವಾಗೆಂದೂ ನಾವು ಮಲಗಬಾರದು ಅಂತ ಕಳಿಸ್ತಾರೆ. ಆದರೆ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ನೋಡಿದರೆ ಅದು ಸರಿ ಅನಿಸುತ್ತೆ. ಯಾವಾಗ ಈ ಪ್ರಕೃತಿ ಎಲ್ಲವೂ ಚಲನಶೀಲವಾಗಿರುತ್ತದೋ ಆವಾಗ ನಮ್ಮ ದೇಹವೂ ಚಲನಶೀಲವಾಗಿರಲಿಕ್ಕೆ ಭಾಳಷ್ಟು ಪರಿಸರ ನಮಗೆ ಸಹಕಾರಿಯಾಗುತ್ತೆ. ಯಾವಾಗ ಇಡೀ ಪ್ರಕೃತಿಯೇ ಒಂದು ವಿಶ್ರಾಂತಿಗೆ ಹೋದಾಗ ಸಹಜವಾಗಿ ದೇಹವೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿ ಅದು ಕೂಡ ವಿಶ್ರಾಂತಿಯಲ್ಲಿ ಇರಬೇಕಾಗಿರುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಮಲಗುವಂಥದ್ದು ಕೂಡ ಆ ಒಂದು ಸಂಜೆ ಅಥವಾ ರಾತ್ರಿಯ ಮಲಗುವಂಥದ್ದು ಅದು ಬಹಳ ಮುಖ್ಯ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಗುಣಮಟ್ಟದ ಒಂದು ಮಲಗುವಿಕೆ. ಅದಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ವೆಲ್ದಿ ಆ್ಯಂಡ್ ವೈಸ್ ಅಂತ ಹೇಳಿ ನಾವು ಒಂದು ಪ್ರಾವರ್ಬನ್ನು ಕೇಳಿದ್ವಿ. ಅಂದರೆ ಯಾರು ಬೇಗ ಮಲಗಿ ಬೇಗ ಏಳ್ತಾರೆ ಅವಾಗಾಗಿ ಅವರು ಅತಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಆ ಒಂದು ಸೃಜನಾತ್ಮಕ ಚಿಂತನೆ ಬರಲಿಕ್ಕೆ ಕ್ರಿಯಾಶೀಲವಾಗಿರಲಿಕ್ಕೆ ಅದು ಸಹಕಾರಿ ಆಗ್ತಾ ಇದೆ. ಮತ್ತು ಮೆದುಳಿಗೆ ವಿಶ್ರಾಂತಿ ಕೊಡುವುದು ಅಂತಂದರೆ ಇಲ್ಲಿ ನೋಡಿ, ಮಲಗೋದು ಅಂತಂದರೆ ನಾವು ಮಲಗ್ಬೋದು, ನಮ್ಮ ಹೃದಯ ಆಗಲಿ ನಮ್ಮ ಮೆದುಳಾಗಲಿ ಏನು ಮಲಗಲ್ಲ. ಅವು ಚಟುವಟಿಕೆಯಿಂದ ನಾವು ಮಾಡಿರುವಂಥ ಕೆಲಸಗಳ ಒಂದು ಮನನ ಅದು ನಿರಂತರವಾಗಿ ಆ ಸೈನಾಪ್ಸ್ ಜನರೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕ್ವಾಲಿಟಿ ಸ್ಲೀಪಿಂದ ನಿಜವಾಗಿಯೂ ಆ ವ್ಯಕ್ತಿಯ ಸಮಗ್ರ ಆರೋಗ್ಯದ ಒಂದು ಅಡಿಪಾಯವಾಗಿ ಇವತ್ತು ನೋಡ್ತಾ ಇದೆ. ಇವತ್ತು ಬಹುತೇಕ ಜನರಿಗೆ ಸ್ಥೂಲಕಾಯ ಬರಲಿಕ್ಕೆ, ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಮತ್ತು ಈ ಮಧುಮೇಹ ಬರಲಿಕ್ಕೆ ನಿದ್ರಾಹೀನತೆಯೂ ಒಂದು ಪ್ರಮುಖವಾಗಿರುವಂಥ ಕಾರಣ. ಮತ್ತು ನಿದ್ರಾಹೀನತೆಯಿಂದ ಅತಿಯಾದ ಮಾನಸಿಕ ಒತ್ತಡ, ಅತಿಯಾದ ಮಾನಸಿಕ ಒತ್ತಡದಿಂದ ಅಧಿಕ ರಕ್ತದೊತ್ತಡ, ಹೀಗೆ ಇದೊಂದು ವಿಷಯ ಸೈಕಲ್ ಆಗ್ತಾ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಸ್ಲೀಪ್ ರಿಸರ್ಚ್ ಅನ್ನುವಂಥದ್ದು ಇವತ್ತು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವೈದ್ಯಕೀಯ ರಂಗದಲ್ಲಿ. ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದು ಇವತ್ತು 7-8 ಗಂಟೆ ಸಮರ್ಪಕವಾಗಿ ಒಂದು ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡುವಂಥದ್ದು ಮತ್ತು ಕ್ವಾಲಿಟಿ ನಿದ್ರೆ ಕೂಡ ಅಷ್ಟೇ ಅವಶ್ಯಕ ಅಂತ ಇವತ್ತು ನಾವು ಕಂಡುಕೊಂಡಿದ್ದೇವೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-31-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
0: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08-31-24-86-286.
4: Seasons change, but your brilliance is timeless. P&G brings you the exclusive change of season offer.
5: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
4: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831 244 0322 or visit www.kletech.ac.in.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬೆಳಗಾವಚ नवा माणाचा शिखर लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर नवा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
3: Seasons change, but your brilliance is timeless. P&G brings you the exclusive Change of Season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Mrs. Purushottam Narayan Gargir, Seraph and Jewelers today. Terms and conditions apply.
0: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ.

ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244032 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ, ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
0: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವ್ 2026 ಆಣಿ 2027 ಸಾಟಿ ಪ್ರವೇಶ ಪ್ರಕ್ರಿಯೆ ಶುರು ಝಾಲಿ ಆಹೆ. ಡಾಕ್ಟರ್ ಎಮ್ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025 ಆಣಿ 2026 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೆಚ 50 ಹುನ್ ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಹುನ್ ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 08312440322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
3: ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ

0: ವಿಶೇಷತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಷಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ ಮೂವರು ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಕೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರೋನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ. ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಆಕಾಶವಾಣಿ.
5: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
6: Change, but your brilliance is timeless. P&G brings you the exclusive change of season offer.
7: Now get an incredible discount of 10,000 rupees per purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
6: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 FM. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಡಳ್ಳಿ, ತೋಟಗಾರಿಕಾ ವಿಷಯ ತಜ್ಞರು, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ಇವರು ಟೊಮೆಟೊ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಎಡಹಳ್ಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ತೋಟಗಾರಿಕೆ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ತರಕಾರಿಗಳ ಸರಬರಾಜು ಆಗುವಂತಹ ಜಿಲ್ಲೆ ಇದು.

ಇಲ್ಲಿ ರೈತರು ಯಥೇಚ್ಛವಾಗಿ ತರಕಾರಿಗಳನ್ನು ಬೆಳೀತಾರೆ. ಇದರಲ್ಲಿ ನಾವು ಹೆಚ್ಚಾಗಿ ಕಾಣುವಂತಹ ತರಕಾರಿ ಬೆಳೆಗಳು ಅಂದ್ರೆ ಈ ಸಮಯದಲ್ಲಿ ಮುಂಗಾರಿನಲ್ಲಿ ಹೆಚ್ಚಾಗಿ ಜನರು ನಾಟಿ ಮಾಡುವಂತಹ ತರಕಾರಿಗಳು ಯಾವುವು ಅಂತಂದ್ರೆ ಅದರಲ್ಲಿ ಪ್ರಮುಖವಾದದ್ದು ಟೊಮ್ಯಾಟೊ. ಇವತ್ತಿನ ದಿನ ನಾವು ಟೊಮ್ಯಾಟೊ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ಈ ಟೊಮ್ಯಾಟೊ ಬೆಳೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಒಂದು ಜನಪ್ರಿಯ ತರಕಾರಿಯಾಗಿದೆ, ಒಂದು ಜನಪ್ರಿಯ ತರಕಾರಿಗಳಲ್ಲಿ ಇದು ಒಂದಾಗಿದೆ. ಇದರಲ್ಲಿ ಎ, ಬಿ ಮತ್ತು ಸಿ ಜೀವಸತ್ವಗಳನ್ನು ಇದು ಒದಗಿಸುತ್ತದೆ. ಅಂದರೆ ಮನುಷ್ಯನ ದೇಹಕ್ಕೆ ಎ, ಬಿ ಮತ್ತು ಸಿ ಅಂದ್ರೆ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂತ ನಾವೇನ್ ಹೇಳ್ತೀವಿ ಅದನ್ನ ದೇಹಕ್ಕೆ ಒದಗಿಸುತ್ತೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಟೊಮ್ಯಾಟೊ ಬೆಳೆಯು ಸುಮಾರು 6,000 ಹೆಕ್ಟೇರ್ಗಳಲ್ಲಿ ಏರಿಯಾದಲ್ಲಿ ಬೆಳೆಯಲಾಗುತ್ತದೆ. ಇನ್ನು ಇದರದ ಪ್ರೊಡಕ್ಷನ್ ನೋಡಕ್ ಬಂದು ಅಂತಂದ್ರೆ ಇದು ಸುಮಾರು ಇನ್ನು ಟೊಮ್ಯಾಟೊದ್ದು ನಾವು ಪ್ರೊಡಕ್ಷನ್ ಅಂತಂದ್ರೆ ಉತ್ಪಾದನೆ ಎಷ್ಟಾಗ್ತದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಿಂದ 193,957 ಮೆಟ್ರಿಕ್ ಟನ್ ಗಳಷ್ಟು ಉತ್ಪಾದನೆ ಆಗುತ್ತೆ ಮತ್ತು ಸರಿಸುಮಾರು 31 ಟನ್ ಅಷ್ಟು ನಮ್ಮ ಒಂದು ಹೆಕ್ಟೇರ್ಗೆ ನಾವು ಇದರದ್ದು ಉತ್ಪಾದಕತೆಯನ್ನು ತಗೋಬಹುದು. ಇನ್ನು ಟೊಮ್ಯಾಟೊ ಬೆಳೆಯುವಂತ ರೈತರಿಗೆ ಸಲಹೆಗಳನ್ನು ಕೊಡೋದು ಅಂತಂದ್ರೆ ಇದರಲ್ಲಿ ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಈ ಟೊಮ್ಯಾಟೊ ಬೆಳೆನ ಎಲ್ಲಾ ವಿಧವಾದ ಮಣ್ಣುಗಳನ್ನು ನಾವು ಬೆಳಿಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ರೆ ಈ ಬೆಳೆಗೆ ಸೂಕ್ತವಾಗಿರುತ್ತೆ. ಇನ್ನು ತಗ್ಗು ಪ್ರದೇಶ, ನೀರು ನಿಲ್ಲುವ ಪ್ರದೇಶ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಅಂದ್ರೆ ಆಮ್ಲಯುಕ್ತ ಅಂತಂದ್ರೆ ನಾವು ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ, ಈ ಬೆಳೆಗೆ ಯೋಗ್ಯವಾಗುವುದಿಲ್ಲ. ಇನ್ನು ಉತ್ತಮ ಬೆಳೆ ಮಣ್ಣಿನ ರಸಸಾರ ಅಂದ್ರೆ ಪಿಎಚ್ ಅಂತ ಹೇಳ್ತೀವಿ, ಅದು 6-7 ಇರಬೇಕು. ಇನ್ನು ಸೊರಗು ರೋಗ ಪೀಡಿತ ಮಣ್ಣು ಇದಕ್ಕೆ ಸೂಕ್ತವಾಗುವುದಿಲ್ಲ. ಯಾಕಂತಂದ್ರೆ ಈ ಸೊರಗು ರೋಗ ಪೀಡಿತ ಭೂಮಿಗಳಲ್ಲಿ ನಾವು ಟೊಮ್ಯಾಟೊನ ಬೆಳೆದ್ವಿಪ್ಪ ಅಂತಂದ್ರೆ ಆ ರೋಗ ಇದಕ್ಕೂ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮುಂಚೆ ಯಾವ್ದಾದ್ರೂ ಸೊರಗು ರೋಗ ಕಾಡ್ತಾ ಇತ್ತು ಅಂತಂದ್ರೆ ಯಾವುದೇ ಬೆಳೆಗೂ ಆ ಭೂಮಿಯಲ್ಲಿ ನಾವು ಟೊಮ್ಯಾಟೊ ಬೆಳೆಯನ್ನ ಬೆಳೆಯೋದು ಸೂಕ್ತವಲ್ಲ. ಈ ಮೂಲಕ ನಾನು ಎಲ್ಲಾ ರೈತರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಮಣ್ಣಿನ ಸೆಲೆಕ್ಷನ್ ಆಗ್ಲಿ ಅಥವಾ ಮಣ್ಣಿನ ಗುಣಧರ್ಮಗಳನ್ನು ತಿಳ್ಕೊಳ್ಳೋದಾಗ್ಲಿ ಅಥವಾ ಅದರಲ್ಲಿರುವ ಸತ್ವಗಳನ್ನ ನಾವು ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ, ಸುಸಜ್ಜಿತವಾದಂತ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಇದರಲ್ಲಿ ನಿಮಗೆ ನಾವು ನೀವು ಮಣ್ಣಿನ ಸ್ಯಾಂಪಲ್ ಅನ್ನ ತಂದು ಕೊಟ್ರಿಪ್ಪ ಅಂತಂದ್ರೆ ಮಾದರಿಯನ್ನ ತಂದು ಕೊಟ್ರಿ ಅಂತಂದ್ರೆ ವೈಜ್ಞಾನಿಕವಾಗಿ ಯಾವ ತರ ಮಾಡಬೇಕು ಅನ್ನೋದನ್ನ ನಾವು ಸುಮಾರು ಕಡೆ ಹೇಳಿದೀವಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡಬಹುದು ಅಥವಾ ದೂರವಾಣಿ ಮುಖಾಂತರ ಸಂಪರ್ಕಿಸಿ ನೀವು ಮಣ್ಣಿನ ಸ್ಯಾಂಪಲ್ ನ ತಂದು ಕೊಟ್ರಿಪ್ಪ ಅಂತಂದ್ರೆ ಅದನ್ನ ನಾವು ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತೀವಿ. ಆ ರಿಪೋರ್ಟ್ ಇಂದ ಏನಾಗುತ್ತೆ, ಯಾವ ನೀವು ಬೆಳಿಬೇಕಾದಂತ ಬೆಳೆಗೆ ಅದು ಸೂಕ್ತವಾಗಿದೆಯೋ ಇಲ್ಲೋ ಮತ್ತೆ ಅದರಲ್ಲಿರುವ ಗುಣಧರ್ಮಗಳು ಏನೇನಿದಾವೆ ಅಥವಾ ಗೊಬ್ಬರದ ಅಂಶ ಎಷ್ಟೆಷ್ಟಿದೆ, ನೀವು ಇನ್ನು ಆ ಬೆಳೆಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ನಾವು ರಿಪೋರ್ಟ್ ಅಲ್ಲಿ ಹೇಳ್ತೀವಿ. ಇನ್ನು ನಾವು ಟೊಮ್ಯಾಟೊ ಬೆಳೆಯ ಬಿತ್ತನೆ ಕಾಲಕ್ಕೆ ಬಂದ್ವಿ ಅಂತಂದ್ರೆ ಇದನ್ನ ವರ್ಷದ 3 ಕಾಲಗಳಲ್ಲಿ ಕೂಡ ಬೆಳಿಬಹುದು. ಅಂತಂದ್ರೆ ನಾವು ಮುಂಗಾರಿ ಆಗಿರ್ಬೋದು, ಹಿಂಗಾರಿ ಆಗಿರ್ಬೋದು ಮತ್ತೆ ಬೇಸಿಗೆ ದಿನಗಳಲ್ಲಿ ಕೂಡ ನಾವು ಟೊಮ್ಯಾಟೊನ ಬೆಳಿಬಹುದು. ಅದು ಎಲ್ಲ ರೈತರಿಗೂ ಗೊತ್ತಿರುವಂತದ್ದೇ. ಇನ್ನು ನಾವು ಮುಂಗಾರಿನಲ್ಲಿ ನಾವು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದ್ರೆ ಜೂನ್ ಜುಲೈ ಇದಕ್ಕೆ ಸೂಕ್ತವಾದಂತ ಕಾಲ, ನಾಟಿ ಕಾಲ. ಆಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೂಡ ನಾವು ನಾಟಿ ಮಾಡ್ಕೋಬಹುದು ಮತ್ತೆ ಬಿಟ್ರೆ ಜನವರಿ ಫೆಬ್ರವರಿ ಇಲ್ಲಿ ಕೂಡ ನಾವು ಟೊಮ್ಯಾಟೊನ ನಾಟಿ ಮಾಡ್ಕೋಬಹುದು. ಇನ್ನು ಇದು ವಾರ್ಷಿಕ ಮಳೆ ಪ್ರಮಾಣ ಒಂದು 75-90 ಸೆಂಟಿಮೀಟರ್ ಇರುವಂತ ಜಾಗಗಳು, ಜುಲೈನಿಂದ ಅಕ್ಟೋಬರ್ಗೆ ನಿರ್ದಿಷ್ಟ ಮಳೆ ಬೀಳುವಂತ ಪ್ರದೇಶಗಳನ್ನು ಈ ಬೆಳೆಯನ್ನ ಚೆನ್ನಾಗಿ ಬೆಳ್ಕೋಬಹುದಾಗುತ್ತೆ. ಇನ್ನು ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಾಗಿತ್ತು ಅಂತಪ್ಪ ಅಂದ್ರೆ ಅದರಲ್ಲಿ ಈ ಬೆಳೆ ಇಳುವರಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಈ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶಗಳನ್ನ ಬೆಳೆ ತೆಗೆದುಕೊಳ್ಳಕ್ ಆಗೋದಿಲ್ಲ, ಹಾಗೆ ಅತಿಯಾದ ಶೀತ ಆದ್ರೂ ಕೂಡ ಈ ಬೆಳೆ ಚೆನ್ನಾಗಿ ಬರೋದಿಲ್ಲ. ಆದ ಕಾರಣ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಇದನ್ನ ನಾವು ಈ ಬೆಡ್ ಸಿಸ್ಟಮ್ ಮಾಡಿ ಮಲ್ಚಿಂಗ್ ಹಾಕಿ ಗಿಡವನ್ನ ಕಟ್ಟಿ ನಾವು ಬೆಳೆಸಿದಲ್ಲೇ ಉತ್ತಮ ಇಳುವರಿಯನ್ನ ಪಡೆಯಬಹುದು. ಇನ್ನು ರೈತರು ಬೇಸಿಗೆಯಲ್ಲೂ ಕೂಡ ಹೆಚ್ಚಾಗಿ ಟೊಮ್ಯಾಟೊನ ಬೆಳೀತಾರೆ. ಅಂದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಾಟಿ ಮಾಡುವಂತದ್ದು ಈ ಕಾಲಗಳಲ್ಲಿ ನಾವು ಅಂದ್ರೆ ಈ ತಿಂಗಳುಗಳಲ್ಲಿ ನಾವು ನಾಟಿ ಮಾಡಿದ್ವಿಪ್ಪ ಅಂತಂದ್ರೆ ಎಲೆ ಮುಟ್ಟು ರೋಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ವೈರಸ್ ಅಂತ ಏನು ಸರ್ವೆ ಸಾಮಾನ್ಯವಾಗಿ ಹೇಳ್ತೀವಿ ಅದು ಸ್ವಲ್ಪ ಎಲೆ ಮುಟ್ಟು ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿ ಮಡಿಯಿಂದಲೇ ನಾವು ಪ್ರಾರಂಭಿಸಿಕೊಳ್ಬೇಕಾಗುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ವರೆಗೂ ಕೂಡ ಒಳ್ಳೆಯ ಕಾಲವಾಗಿರುತ್ತದೆ. ಇನ್ನು ನಾವು ಟೊಮ್ಯಾಟೊ ಬೆಳೆ ಬೆಳೆಯೋದಕ್ಕೆ ಬೇಕಾದಂತಹ ಮಣ್ಣು ಮತ್ತು ಬಿತ್ತನೆ ಕಾಲವನ್ನು ನೋಡಿದ್ವಿ. ಈಗ ನಮಗೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದರಲ್ಲಿ ತುಂಬಾ ಒಂದು ಈ ರೈತರಲ್ಲಿ ಗೊಂದಲ ಇರುತ್ತೆ. ಯಾಕಂತಂದ್ರೆ ಇದರಲ್ಲಿ ಸುಮಾರು ನಾವು ಪ್ರೈವೇಟ್ ಕಂಪನಿಗಳ ತಳಿಗಳನ್ನು ನೋಡ್ತೀವಿ, ಉತ್ತಮವಾದ ಪ್ರೈವೇಟ್ ಕಂಪನಿಗಳ ತಳಿಗಳನ್ನು ಕೂಡ ನೋಡ್ತೀವಿ. ಹಾಗೆ ಆಮೇಲೆ ನಮ್ಮ ಯೂನಿವರ್ಸಿಟಿಗಳಿಂದ ಅಂದ್ರೆ ವಿಶ್ವವಿದ್ಯಾಲಯಗಳಿಂದ ರಿಲೀಸ್ ಆದಂತಹ ಸುಮಾರು ತಳಿಗಳಿದಾವೆ. ಮತ್ತೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ಕೂಡ ಸುಮಾರು ಟೊಮ್ಯಾಟೊ ಹೈಬ್ರಿಡ್ ಗಳನ್ನ ಅಂದ್ರೆ ಸಂಕರಣ ತಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಾವು ಇವತ್ತಿನ ದಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು
ಇವರು ರಿಲೀಸ್ ಮಾಡಿರುವಂತ ಅಂದ್ರೆ ಮಾರುಕಟ್ಟೆಗೆ ತಂದಿರುವಂತಹ ಒಂದು 2-3 ಸಂಕರಾಕೃತಿ ತಳಿಗಳನ್ನ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಒಂದು ಅರ್ಕ ರಕ್ಷಕ್ ಮತ್ತೆ ಅರ್ಕ ಸಾಮ್ರಾಟ್, ಇನ್ನೊಂದು ಅರ್ಕ ಅಭೇದ್ ಅಂತ ನೂತನವಾಗಿ ರಿಲೀಸ್ ಮಾಡಿದ್ದಾರೆ. ಈ ಮೂರು ತಳಿಗಳು ಒಂದು 3 ರೋಗಗಳಿಗೂ ಇವು ತಡೆಯುವಂತಹ ಶಕ್ತಿಗಳನ್ನು ಹೊಂದಿದವೆ. ಇದರಲ್ಲಿ ಅರ್ಕ ರಕ್ಷಕ್ ಹೈಬ್ರಿಡ್ ತಳಿ ಏನ್ ಹೇಳಿದ್ವಿ, ಇದು ಎಲೆ ಮುಟ್ರು ರೋಗ ಅಂದ್ರೆ ಎಲೆ ಮುಟ್ರು ನಂಜು ರೋಗ, ದುಂಡಾನು ಸೊರಗು ರೋಗ ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಇದು ನಿರೋಧಕತೆಯನ್ನು ಹೊಂದಿದೆ. ಇನ್ನು ಅರ್ಕ ಸಾಮ್ರಾಟ್ ಏನಿದೆಯಲ್ಲ, ಇದು ಕೂಡ ಎಲೆ ಮುಟ್ರು ರೋಗ, ದುಂಡು ರೋಗಾಣುವಿನ ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗಕ್ಕೆ ಇದು ಕೂಡ ನಿರೋಧಕತೆ ಹೊಂದಿದೆ. ಮತ್ತೆ ಅರ್ಕ ಅಭೇದ್ ಕೂಡ ಇವು ನಾವು ಏನು ಸೊರಗು ರೋಗ ಆಗಿರ್ಬೋದು, ಆಮೇಲೆ ಮುಟ್ರು ರೋಗ ಆಗಿರ್ಬೋದು ಮತ್ತೆ ಎಲೆ ಚುಕ್ಕೆ ರೋಗಕ್ಕೂ ಕೂಡ ಇವು ನಿರೋಧಕತೆಯನ್ನು ಹೊಂದಿದ್ದಾವೆ. ಹಾಗೆ ಇದರಲ್ಲಿ ನಾವು ಹೈಬ್ರಿಡ್ ತಳಿಗಳಲ್ಲಿ ಯಥೇಚ್ಛವಾಗಿ ಅಂದ್ರೆ ನಾವು 75-80 ಟನ್ ನಷ್ಟು ಇಳುವರಿಯನ್ನ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಪಡೆಯುವಂತಹ ಸಾಧ್ಯತೆ ಇದೆ. ಈ ಮೂರು ತಳಿಗಳು ವಿನೂತನವಾಗಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ರಿಲೀಸ್ ಮಾಡಿದ್ದಾರೆ. ಇವನ್ನ ರೈತರು ಈಗಾಗಲೇ ಸುಮಾರು ಕಡೆ ಬೆಳೀತಾ ಇದ್ದಾರೆ, ಅವರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ನಾವು ಕೇಳಿದ್ದೇವೆ. ಇನ್ನು ಬೇಸಾಯ ಸಾಮಗ್ರಿಗಳು, ಒಂದು ಹೆಕ್ಟೇರ್ಗೆ ನಮಗೆ ಟೊಮ್ಯಾಟೊ ಬೆಳಿಲಿಕ್ಕೆ ಎಷ್ಟು ಬೇಕಾಗ್ತವಪ್ಪ ಬೇಸಾಯ ಸಾಮಗ್ರಿಗಳು ಅಂತಂದ್ರೆ, ಬಿತ್ತನೆ ಬೀಜ ನೋಡೋದಾದ್ರೆ 75-100 ಗ್ರಾಂ ಬೇಕಾಗುತ್ತೆ ಒಂದು ಹೈಬ್ರಿಡ್ ತಳಿ ಬೇಕಾದ್ರೆ. ಇಲ್ಲ ಅಂತಂದ್ರೆ ನಾವು ಈ ಬರೀ ತಳಿಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂತಂದ್ರೆ, ಅಂದ್ರೆ ಹೈಬ್ರಿಡ್ ಬಿಟ್ಟು ಹಳೆಯ ಜವಾರಿ ತಳಿಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂದ್ರೆ 200-250 ಗ್ರಾಂನಷ್ಟು ಬೀಜಗಳು ನಮಗೆ ಒಂದು ಹೆಕ್ಟೇರ್ಗೆ ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿನಲ್ಲಿ ಎಷ್ಟು ಸೇರಿಸಬೇಕಪ್ಪ ಅಂತಂದ್ರೆ, ಒಂದು ಹೈಬ್ರಿಡ್ ನಾವು ತಳಿಯನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ 38 ಟನ್ನಷ್ಟು ನಾವು ಒಂದು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ ಪ್ರತಿ ಹೆಕ್ಟೇರ್ಗೆ. ಇನ್ನು ಇತರೆ ತಳಿಗಳಲ್ಲಿ 25 ಟನ್ನಷ್ಟು ಸೇರಿಸಬೇಕಾಗುತ್ತೆ. ಇನ್ನು ಗೊಬ್ಬರದ ಪ್ರಮಾಣ, ಈಗ ಸರ್ವೇಸಾಮಾನ್ಯವಾಗಿ ರೈತರು ಹೈಬ್ರಿಡ್ ತಳಿಗಳನ್ನೇ ಉಪಯೋಗಿಸ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು ಮತ್ತೆ ಪೊಟ್ಯಾಶ್ ಗೊಬ್ಬರ, ಈ ಮೂರು ಗೊಬ್ಬರಗಳು ಈಕ್ವಲ್ ಪ್ರಮಾಣದಲ್ಲಿ ಅಂತಂದ್ರೆ ನಾವು ಎಲ್ಲಾನು ಸಮಾನವಾಗಿನೇ ಕೊಡಬೇಕಾಗುತ್ತೆ. ಇದರಲ್ಲಿ 250 kg ಸಾರಜನಕ, 250 kg ರಂಜಕ ಮತ್ತು 750 kg ಪೊಟ್ಯಾಶ್ ಅನ್ನು ನಾವು ಪ್ರತಿ ಹೆಕ್ಟೇರ್ಗೆ ಟೊಮ್ಯಾಟೊ ಬೆಳೆಯಲ್ಲಿ ಕೊಡಬೇಕಾಗುತ್ತೆ. ಅದನ್ನ ಯಾವಾಗ ಯಾವಾಗ ಕೊಡ್ಬೇಕನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಇನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಈಗಾಗಲೇ ರೈತರು ಸಸಿ ಮಡಿಗಳಲ್ಲಿ ಅಂದ್ರೆ ನರ್ಸರಿಗಳಲ್ಲಿಂದ ಸಸಿಗಳನ್ನ ತೆಗೆದುಕೊಂಡು ಬಂದು ನಾಟಿ ಮಾಡೋದು ಸರ್ವೇ ಸಾಮಾನ್ಯವಾದಂತ ಒಂದು ಮೆಥಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ ನಮಗೆ 22-24 ದಿನಗಳ ಒಂದು 15-20,000 ಸಸಿಗಳು ನಮಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ. ರೈತರು ನರ್ಸರಿಗಳಿಂದ ಸಸಿಗಳನ್ನ ತರೋದು ನಿಲ್ಲಿಸಿ ತಾವೇ ಸಸಿಗಳನ್ನ ಉತ್ಪಾದನೆ ಮಾಡಿಕೊಂಡ್ರು ಒಳ್ಳೆಯ ಒಂದು ಕೆಲಸ ಆಗುತ್ತೆ. ಇಲ್ಲಿ ರೈತರು ಟೊಮ್ಯಾಟೊ ಬೆಳೆಯಲ್ಲಿ ಸಸಿ ಮಡಿ ತಾವೇ ತಯಾರಿ ಮಾಡಿಕೊಂಡು ಸಸಿಗಳನ್ನು ತಾವೇ ತಯಾರು ಮಾಡ್ಕೊಳ್ಳೋದಾದ್ರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಿಕೊಳ್ಳಕ್ಕೆ 7.5 ಮೀಟರ್ ಉದ್ದ, 1.5 ಮೀಟರ್ ಅಗಲ ಮತ್ತು 10 cm ಎತ್ತರದ 10 ಮಡಿಗಳು ಬೇಕಾಗ್ತವೆ. ಅಂದ್ರೆ ಒಂದು ಎಕರೆಗೆ ನಮಗೆ ಒಂದು 4 ಮಡಿಗಳು ಬೇಕಾಗ್ತವೆ. ಅಂದ್ರೆ ಒಂದು 4 ಫೀಟ್ ಅಗಲದ್ದು ಮತ್ತೆ 7.5 ಮೀಟರ್ ಉದ್ದ ಇರಬೇಕು. ಅಂದ್ರೆ 20-22 ಫೀಟ್ ಉದ್ದ ಇದ್ದು ಒಂದು 10 cm ನಷ್ಟು ಒಂದು 4-5 ಇಂಚು ಎತ್ತರ ಇರಬೇಕಾಗುತ್ತೆ ಸಸಿ ಮಡಿ. ಇಂಥವು 4 ಸಸಿ ಮಡಿಗಳು ಒಂದು ಎಕರೆಗೆ ಮತ್ತೆ 10 ಸಸಿ ಮಡಿಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ ಇಷ್ಟು ದೊಡ್ಡದು. ಇನ್ನು ಒಂದು ಪ್ರತಿ ಮಡಿಗೆ ನಾವು 15-20 kg ಅಷ್ಟು ಅಂದ್ರೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗುತ್ತೆ ಮತ್ತು 1/2 kg ಒಂದು ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ಅಂದ್ರೆ 15-15 ಅಥವಾ 19-19 ಗೊಬ್ಬರಗಳನ್ನು ಒಂದು 1/2 kg ಅಷ್ಟು ಒಂದು ಬೆಡ್ಗೆ ನಾವು ಸಸಿ ಮಡಿಗೆ ಹಾಕೋಬೇಕಾಗುತ್ತೆ ಬೀಜಗಳನ್ನ ಹಾಕೋಕಿನ ಮೊದಲು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬಿತ್ತೋಕಿನ ಮೊದಲು ಬೀಜವನ್ನು ಟ್ರೈಕೋಡರ್ಮ ಶಿಲೀಂಧ್ರ ನಾಶಕದ ಜೊತೆ ಟ್ರೀಟ್ಮೆಂಟ್ ಮಾಡಬೇಕು. ಅಥವಾ ನಾವು ಪ್ಯಾಕೆಟ್ ಬೀಜಗಳನ್ನ ತರ್ತಾ ಇರೋದಾದ್ರೆ ಅವು ಮೊದಲೇ ಪ್ಯಾಕೆಟ್ ನಲ್ಲಿಯೇ ಮೊದಲೇ ಟ್ರೀಟ್ ಆಗಿ ಬಂದಿದಾವೆಲ್ಲ ನೋಡ್ಕೊಂಡ್ರೆ ಸಾಕು. ಮೊದಲೇ ಟ್ರೀಟ್ ಆಗಿತ್ತು ಅಂತಂದ್ರೆ ಯಾವುದೇ ತರಹದ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ನಾವು ಯಾವುದೇ ತರಹದಂತ ಅದು ರಾಸಾಯನಿಕದಿಂದ ಟ್ರೀಟ್ಮೆಂಟ್ ಆಗಿದ್ದಿಲ್ಲ ಅಂತಂದ್ರೆ ನಮ್ಮಲ್ಲಿ ಟ್ರೈಕೋಡರ್ಮ ಸಬ್ಟಿಲಿಸನೋ ಅಂತ ಜೀವಾಣು ಸಿಗುತ್ತೆ, ಅದರಿಂದ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. 1 kg ಬೀಜಕ್ಕೆ ಒಂದು 50 ಗ್ರಾಂನಷ್ಟು ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಇನ್ನು ನಾವು ಈ ತರ ಟ್ರೀಟ್ ಮಾಡಿರುವಂತ ಬೀಜಗಳನ್ನ ಅಂದ್ರೆ ಟ್ರೈಕೋಡರ್ಮಿಂದ ನಾವು ಅದನ್ನ ಲೇಪಿತ ಮಾಡಿದ ಮೇಲೆ ಆ ಬೀಜಗಳನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ 7.5 cm ಅಂತರದಲ್ಲಿ ಸಾಲುಗಳನ್ನ ಕೊರಿಬೇಕಾಗುತ್ತೆ ಬೆಡ್ಗಳ ಮೇಲೆ. 7.5 cm ಅಂತರದಲ್ಲಿ ಸಾಲುಗಳನ್ನ ಅಡ್ಡವಾಗಿ ಕೊರೆದು ಅದರಲ್ಲಿ ಬೀಜಗಳನ್ನ ತೆಳುವಾಗಿ ಹರಡಬೇಕಾಗುತ್ತೆ. ಅದರ ಮೇಲೆ ಮಣ್ಣನ್ನು ಮುಚ್ಚಿ ನಾವು ಬೇಸಿಗೆ ಸಮಯದಲ್ಲಾದ್ರೆ ಆ ಮಡಿಗಳ ಮೇಲೆ ನೆರಳನ್ನ ನಾವು ಒದಗಿಸಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಒಂದು ಭತ್ತದ ಹುಲ್ಲು ಅಥವಾ ಬೇರೆ ಯಾವ್ದಾದ್ರು ಹುಲ್ಲಿನ ಇದರಿಂದ ನಾವು ಮುಚ್ಚಿದ್ವಿಪ್ಪ ಅಂತಂದ್ರೆ ಅದು ಬೇಸಿಗೆಯ ಶಾಖದಿಂದ ನಾವು ತಡಿಬಹುದಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನಾವು ಸಸಿಗಳನ್ನು ಮಾಡ್ಕೋತಿದೀವಿ ಅಂತಂದ್ರೆ ಅದಕ್ಕೇನು ನೆರಳು ಕೊಡುವಂತ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಬೆಡ್ಗಳ ಮೇಲೆ ನಾವು ಬೀಜಗಳನ್ನು ಹಾಕಿ ಮಣ್ಣಿಂದ ಮುಚ್ಚಿದಾದ್ಮೇಲೆ ನಾವು ಚೆನ್ನಾಗಿ ನೀರನ್ನ ಕೊಡಬೇಕಾಗುತ್ತೆ. ನಾವು ಜಾರಿ ಅಥವಾ ರೋಸ್ ಕ್ಯಾನ್ ಅಂತ ಏನ್ ಹೇಳ್ತೀವಿ ಅದರಿಂದ ಚೆನ್ನಾಗಿ ತೆಳುವಾಗಿ ನೀರನ್ನ ಹಾಕೋಬೇಕು.
ಇಟ್ಕೊಳ್ಬೇಕಾಗುತ್ತೆ. ಇನ್ನು ಒಂದು ವಾರದೊಳಗಡೆ ನಮ್ಮ ಬೀಜಗಳನ್ನು ಮೊಳಕೆ ಆಗ್ತವೆ. 3-4 ವಾರಗಳಲ್ಲಿ ಒಂದು 13-14 ಸೆಂಟಿಮೀಟರ್ ಇಂದ ಒಂದು 15-16 ಸೆಂಟಿಮೀಟರ್ ವರೆಗೂ ಬೆಳೀತವೆ. ಇನ್ನು 24 ದಿನಗಳ ಒಂದು ಒಳ್ಳೆಯ ಗ್ರೋತ್ ಆಗಿರುವಂತಹ ಸಸಿಗಳನ್ನು ನಾವು ನಾಟಿ ಮಾಡೋದು ಉತ್ತಮ. ಅತಿ ದಿನಗಳು ಹೆಚ್ಚಾದಂತೆ ತೋಟದಲ್ಲಿ ನಾಟಿ ಮಾಡ್ತೀವಿ, ಆ ಸಸಿಗಳು ಬದುಕೋ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತವೆ. ನರ್ಸರಿಯಲ್ಲಿ ನಾವು 24-28 ದಿನಗಳ ಒಳಗಡೆ ಇರುವಂತಹ ಸಸಿಗಳನ್ನ ತೆಗೆದುಕೊಂಡು ಬರಬೇಕು, ಅಥವಾ ನಾವೇ ಸಸಿಗಳನ್ನು ಮಾಡಿಕೊಂಡ್ವಿ ಅಂತಂದ್ರೆ 1 ತಿಂಗಳ ಒಳಗಡೆ ನಾವು ನಾಟಿ ಮಾಡಿಕೊಳ್ಳೋದು ಉತ್ತಮ. ಇನ್ನು ಸಸಿ ಮಡಿಗಳನ್ನು ಮಾಡಿಕೊಳ್ಳೋದು ಹಳೆಯ ಪದ್ಧತಿ, ಆದ್ರೆ ಪ್ರೋಟರೆಗಳಲ್ಲಿ ಅಂದ್ರೆ ನೀವು ನರ್ಸರಿಗಳಲ್ಲಿ ಏನು ಸಸಿಗಳನ್ನ ತರ್ತೀವಿ ಅದು ಹೊಸ ಪದ್ಧತಿ. ಅದನ್ನು ಕೂಡ ರೈತರು ತಮ್ಮ ಹೊಲದಲ್ಲಿಯೇ ಒಂದು ಚಿಕ್ಕ ಜಾಗದಲ್ಲಿ ಕೂಡ ಅವರು ಮಾಡ್ಕೋಬಹುದು. ಇನ್ನು ನರ್ಸರಿ ಟ್ರೇಗಳಲ್ಲಿ ನಾವು ಮಾಡ್ಕೊಳ್ಳೋದು ಯಾಕಂದ್ರೆ 98 ಗುಳಿಗಳೆಲ್ಲ ಅಂದ್ರೆ ಹೋಲ್ಗಳಿರ್ತವೆ, 98 ಆ ತರನಾದಂತಹ ನಾವು ನರ್ಸರಿಗಳ ಟ್ರೇಗಳನ್ನ ತಗೊಂಡ್ಕೊಂಡ್ ಬರಬೇಕು. ಅದರಲ್ಲಿ ಕೊಕೋಪೀಟ್ ಅನ್ನೋ ಅಂತ ಒಂದು ತೆಂಗಿನ ನಾರಿನಿಂದ ಮಾಡಿರುವಂತಹ ಒಂದು ಕೊಕೋಪೀಟ್

0: ಅನ್ನೋ ಒಂದು ನಾರಿನ ಪುಡಿ ಇರುತ್ತೆ, ಅದನ್ನ ನಾವು ಅದು ಕೂಡ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ. ಒಂದು ಟ್ರೇಗೆ ಒಂದು ಕೆಜಿ ಅಷ್ಟು ನಮಗೆ ತೆಂಗಿನ ನಾರ ಪುಡಿ ಬೇಕಾಗುತ್ತೆ, ಅಂದ್ರೆ ಕೋಕೋಪಿಟ್ ಅನ್ನೋ ಅಂತ ಒಂದು ವಸ್ತು ಬೇಕಾಗುತ್ತೆ. ಅದರಲ್ಲಿ ಟ್ರೇಗಳನ್ನ ಹೊಂದಿಸಿಕೊಂಡು ನಾವು ಆ ಟ್ರೇಗಳಲ್ಲಿ ಅರ್ಧ ತುಂಬುವಷ್ಟು ನಾವು ಕೋಕೋಪಿಟ್ ಅನ್ನು ಹಾಕಿ ಅದರಲ್ಲಿ ಬೀಜಗಳನ್ನ ಹಾಕಿ ಮೇಲೆ ಮತ್ತೆ ಕೋಕೋಪಿಟ್ಟಿನಿಂದ ಮುಚ್ಚಿ ಒಂದು ಟ್ರೇ ಮೇಲೆ ಇನ್ನೊಂದು ಟ್ರೇ ಅಂತೆ ಒಂದು 20 ಟ್ರೇಗಳನ್ನ ಹೊಂದಿಸ್ಕೋಬೇಕಾಗುತ್ತೆ. 20 ಟ್ರೇಗಳನ್ನ ಹೊಂದಿಸಿಕೊಂಡಾದ್ಮೇಲೆ ಇನ್ನು ಹೆಚ್ಚಿಗೆ ಟ್ರೇಗಳು ಉಳಿದಿದ್ದು ಅಂತಂದ್ರೆ 20 ಸೆಟ್ಗಳನ್ನ ನಾವು ಮಾಡ್ಕೋಬೇಕು. 20 ಸೆಟ್ಗಿಂತ ಮೇಲೆ ನಾವು ಜಾಸ್ತಿ ಟ್ರೇಗಳನ್ನ ಒಂದರ ಮೇಲೊಂದು ಇಡಬಾರದು, ಯಾಕಂತಂದ್ರೆ ಬೀಜದ ಮೇಲೆ ಅದು ಹೊಡೆತ ಆಗುತ್ತೆ. ಇನ್ನು ಅದನ್ನ ಇಟ್ಟಾದ್ಮೇಲೆ ಅದನ್ನ ನಾವು ಯಾವ್ದಾದ್ರು ಟಾರ್ಪಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಗಾಳಿ ಆಡದೇ ಇರುವಂತಹ ಬೆಳಕು ಕಾಣದೇ ಇರುವಂತಹ ಒಂದು ಪ್ಲಾಸ್ಟಿಕ್ ಇಂದ ಮುಚ್ಚಬೇಕಾಗುತ್ತೆ. ಆ ಟ್ರೇಗಳನ್ನ ಮುಚ್ಚಿ 3-4 ದಿನ ಅದನ್ನ ಬಿಡಬೇಕಾಗುತ್ತೆ, ಅದೇ ರೀತಿ ಶಾಖ ಉತ್ಪಾದನೆ ಆಗಲಿಕ್ಕೆ. ಇನ್ನು ನಾವು ಒಂದು 3-ನೇ ದಿನ ಆದ್ಮೇಲೆ ಅದನ್ನ ಸ್ವಲ್ಪ ನಾವು ತೆಗೆದು ಒಂದು ಟ್ರೇನ ಎತ್ತಿ ನೋಡಿದ್ವಿಪ್ಪ ಅಂತಂದ್ರೆ ಬಿಳಿ ಮೊಳಕೆ ನಮಗೆ ಕಾಣ್ತು ಅಂತಂದ್ರೆ ಎಲ್ಲಾ ಟ್ರೇಗಳನ್ನ ನಾವು ನೆಲದ ಮೇಲೆ ಹೊಂದಿಸಿಕೊಂಡು ನಾವು ನೀರನ್ನ ಹಾಕಬೇಕು. ಈ ತರನಾಗಿ ಮಾಡೋದ್ರಿಂದ ನಮಗೆ ಬೆಡ್ ಮೇಲೆ ಬೆಡ್ ಮೆಥಡ್ ಅಥವಾ ಸಸಿ ಮಡಿಗಳನ್ನು ಮಾಡೋದಕ್ಕೂ ಟ್ರೇಗಳಲ್ಲಿ ಮಾಡೋದಕ್ಕೂ ಒಂದು ಡಿಫರೆನ್ಸ್ ನಾವು ಕಾಣಬಹುದು. ಯಾಕಂತಂದ್ರೆ ಸಸಿಯ ಬೆಳವಣಿಗೆ ಆಗಿರ್ಬೋದು ಅಥವಾ ರೋಗದ ನಮಗೆ ಸಸಿಗಳು ಸಾಯೋದಾಗಿರ್ಬೋದು ರೋಗದಿಂದ, ಅವು ಕೂಡ ಟ್ರೇ ಪದ್ಧತಿಯಲ್ಲಿ ಬಹಳ ಕಡಿಮೆ ಇರುತ್ತೆ ಸಸಿ ಮಡಿಗಿಂತ. ಈ ಟ್ರೇ ಪದ್ಧತಿಯಲ್ಲಿ ಕೂಡ ಟೊಮ್ಯಾಟೊ ಬೆಳೆಗಳನ್ನು ನಾವು ಸಸಿಗಳನ್ನು ನಾವು 28 ದಿನದ ಸಸಿಯನ್ನು 24-28 ದಿನದ ಸಸಿಯನ್ನು ನಾವು ನಾಟಿ ಮಾಡೋದು ಉತ್ತಮ ಆಗಿರುತ್ತೆ. ಇನ್ನು ಈ ಸಸಿಗಳನ್ನು ನಾವು ನಾಟಿ ಮಾಡೋದು ಹೇಗಪ್ಪ ಅಂತ ನೋಡೋದಾದ್ರೆ, ಭೂಮಿಯನ್ನು ನಾವು ಮೊದಲೇ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಹೆಂಟೆಗಳನ್ನು ಒಡ್ಕೊಂಡು ಹದ ಮಾಡಿಕೊಂಡು ಆಮೇಲೆ ನಿರ್ದಿಷ್ಟಪಡಿಸಿದಂತ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ನಾವು ಆಗ್ಲೇ ಹೇಳಿದಷ್ಟು ಆದ ಕೊಟ್ಟಿಗೆ ಗೊಬ್ಬರ ಏನು 30-35 ಟನ್ ಅಷ್ಟು ಹೇಳಿದ್ವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ, ಅಷ್ಟನ್ನ ಮೊದಲೇ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕಾಗುತ್ತೆ. ಅದಾದ ನಂತರ ಒಂದು 90 cm ಅಂತರ ಅಂದ್ರೆ ನಮಗೆ 3 ft ಅಗಲದಲ್ಲಿ ಒಂದು ಹರಿಗಳನ್ನು ಬೋಧಗಳನ್ನು ಮಾಡಿಕೊಂಡು ನಾವು ಶಿಫಾರಸು ಮಾಡಿದ 50 kg ಸಾರಜನಕ ಮತ್ತೆ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರನ್ನು ಹಾಕಬೇಕು. ಅಂದ್ರೆ 50% ಸಾರಜನಕ ಅಂದ್ರೆ 250 kg ಸಾರಜನಕ ಇತ್ತು, 125 kg ಸಾರಜನಕ, 250 kg ರಂಜಕ ಮತ್ತು 250 kg ಪೊಟ್ಯಾಶ್ ಅನ್ನು ನಾವು ಮೊದಲೇ ಸಸಿ ನಾಟಿ ಮಾಡೋಕಿನ ಮೊದಲೇ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಆಮೇಲೆ ನಂತರ ತೆಳುವಾಗಿ ನೀರನ್ನ ಕೊಡಬೇಕಾಗುತ್ತೆ. ಇನ್ನು ಈ ಸಸಿಗಳನ್ನ 45 cm ಅಂತರದಲ್ಲಿ ನಾವು ಬೋಧನ ಮೇಲೆ ಒಂದು ಪಕ್ಕದಲ್ಲಿ ಒಂದನ್ನ ನೆಡಬೇಕಾಗುತ್ತೆ. ಅಂದ್ರೆ 1.5 ft ಸಸಿಯಿಂದ ಸಸಿಗೆ 1.5 ft, ಸಾಲಿನಿಂದ ಸಾಲಿಗೆ 3 ft ವರೆಗೂ ಬಿಟ್ಕೋಬಹುದು ನಾವು. ಇನ್ನು ಇತ್ತೀಚೆಗೆ ಪ್ರಚಲಿತದಲ್ಲಿರುವಂತಹ ಮಲ್ಚಿಂಗ್ ಶೀಟ್ ನಲ್ಲಿ ನಾವು ಬೆಳೆಯೋದಾದರೆ ಮಡಿಗಳನ್ನ ಮಾಡಿ ಅಂದ್ರೆ ಡ್ರಿಪ್ ಸಿಸ್ಟಮ್ ಅಲ್ಲಿ ನಾವು ಬೆಳಿತೀವಪ್ಪ ಟೊಮ್ಯಾಟೊನ ಅಂತಂದ್ರೆ ನಾವು 3 ft ಅಂತರದ 3 ft ಬೆಡ್ ಗಳನ್ನು ಮಾಡ್ಕೋಬೇಕು. 2.5-3 ft ಇಂದ ರೇಸ್ಡ್ ಬೆಡ್ ಅಂತ ಹೇಳ್ತೇವೆ, ಎತ್ತರದ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಇದು ಇದಕ್ಕೆ ಒಂದು ಲ್ಯಾಟ್ರಲ್ ಅಂದ್ರೆ ಸೆಂಟರ್ ಅಲ್ಲಿ ಒಂದು ಲ್ಯಾಟ್ರಲ್ ಅನ್ನ 12 mm ಅಥವಾ 16 mm ಒಂದು ಲ್ಯಾಟ್ರಲ್ ನ ಕೊಡಬೇಕಾಗುತ್ತೆ. 2-4 L ಪ್ರತಿ ಅವರಿಗೆ ಒಂದು ಪಾಯಿಂಟ್ ಅಲ್ಲಿ ಬೀಳುವಂತದ್ದು. ಡ್ರಿಪ್ಪರ್ ಪಾಯಿಂಟ್ ಗಳು 40 cm ಗೆ ಒಂದು ಇರುವಂತೆ ನೋಡ್ಕೋಬೇಕು. ಇದಾದ್ಮೇಲೆ ನಾವು ಸಸಿ ಮಡಿಗಳನ್ನ ನಾಟಿ ಮಾಡೋದು ಬೆಡ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ ಮಲ್ಚಿಂಗ್ ಹಾಕಿದಾದ್ಮೇಲೆ ನಾವು ಹೋಲ್ಗಳನ್ನ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಜಿಗ್ ಜಾಗ್ ಮಾದರಿ, ಈ ಲೆಫ್ಟ್ ಸೈಡ್ ಇಂದ ನಾವು ಏನು ಜಿಗ್ ಜಾಗ್ ಮಾದರಿಯಲ್ಲಿ ಮಾಡಿದ್ರೆ ಜಡ್ ಆಕಾರದಲ್ಲಿ ನಾವು ಹೋಲ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಅದರೊಳಗಡೆ ಒಂದು ದಿನ ಒಂದು 4-5 hours ಮುಂಚೆನೆ ನಾವು ಬೆಡ್ ಅನ್ನ ಡ್ರಿಪ್ ಆನ್ ಮಾಡಿ ಬೆಡ್ ಅನ್ನ ನೀರಿಂದ ತೋರಿಸಬೇಕಾಗುತ್ತೆ. ಅದಾದ್ಮೇಲೆ ನಾವು ಸಂಜೆ ಹೊತ್ತಿನಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ಅಥವಾ ಸಂಜೆ ಆಗಿರ್ಬೋದು, ಬಿಸಿಲು ಜಾಸ್ತಿ ಇರೋ ಟೈಮ್ ಅಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಬಾರದು. ತಂಪಾದ ಸಮಯದಲ್ಲಿ ಮಾತ್ರ ನಾವು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ. ಇನ್ನು ಸಂಜೆ 4-5 ಆಗಿರ್ಬೋದು ಅಥವಾ 3 ನಂತರದಲ್ಲಿ ನಾವು ನಾಟಿ ಮಾಡೋದು ಉತ್ತಮ ಆಗಿರುತ್ತೆ. ಈ 3-4 hours ನಾವು ಮೊದಲೇ ನೀರನ್ನ ಹಾಯಿಸಿ ಬೆಡ್ ಅನ್ನು ಹಸಿ ಮಾಡಿರ್ತೀವಲ್ಲ, ಅದರಲ್ಲಿ ನಾವು ಸಸಿಗಳನ್ನ 1-45 cm ಅಂತರದಲ್ಲಿ ನಾವು ಹೋಲ್ಗಳನ್ನು ಮಾಡಿರ್ತೀವಿ, ಅದರಲ್ಲಿ ಸಸಿಗಳನ್ನ ನೆಡಬೇಕಾಗುತ್ತೆ. ಸಸಿಗಳನ್ನ ನೆಟ್ ಆದ್ಮೇಲೆ ಮತ್ತೆ ಒಂದ್ಸತಿ 1-2 hours ನಾವು ಡ್ರಿಪ್ ಅನ್ನು ಆನ್ ಮಾಡಬೇಕಾಗುತ್ತೆ, ಯಾಕಂದ್ರೆ ರೂಟ್ ಸಿಸ್ಟಮ್ ಅದು ಸೆಟ್ ಆಗ್ಲಿಕ್ಕೆ ಬೇಕಾಗುತ್ತೆ. ಇನ್ನು ಈ ನಾಟಿ ಸಮಯದಲ್ಲೇ ಒಂದು ನಾವು ರೈತರಿಗೆ ಸಲಹೆಯನ್ನು ಏನ್ ಕೊಡೋದಪ್ಪ ಅಂತಂದ್ರೆ, ನಾಟಿ ಮಾಡುವಾಗ ಪ್ರತಿ 16 ಟೊಮ್ಯಾಟೊ ಸಾಲುಗಳಿಗೆ ಒಂದು ಸಾಲು ಆಫ್ರಿಕನ್ ಚೆಂಡು, ಅಂದ್ರೆ ಚೆಂಡು ಏನು ಬೆಳಿತೀವಿ ಆ ಚೆಂಡುವನ್ನ 16 ಟೊಮ್ಯಾಟೊಗೆ ಒಂದು ಸಾಲು ಚೆಂಡುವನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ನಾವು ಟೊಮ್ಯಾಟೊಲ್ಲಿ ನೋಡಬಹುದು ಕಾಯಿ ಕೊರೆಯುವ ಹುಳುವಿನ ಬಾಧೆ ಜಾಸ್ತಿ ಇರೋದ್ರಿಂದ ನಾವು ಈ ಬಲೆ ಬೆಳೆಗಳನ್ನ ಬೆಳ್ಕೋಬೇಕಾಗುತ್ತೆ. ಈ ಕ್ಯಾಬೇಜ್ ಅಲ್ಲಿ ನಾವು ಸಾಸಿವೆಯನ್ನ ಈ ರೀತಿ ಬೆಳೆಯೋದು ನಾವು ರೆಕಮೆಂಡ್ ಮಾಡ್ತೀವಿ. ಹಾಗೆ ಟೊಮ್ಯಾಟೊ ಬೆಳೆಯಲ್ಲಿ ಚೆಂಡುವು ಬಲೆ ಬೆಳೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ 16 ಟೊಮ್ಯಾಟೊ ಸಾಲುಗಳಿಗೆ ಒಂದು ಸಾಲು ಮಧ್ಯೆ ಚೆಂಡು ಇತ್ತಪ್ಪ ಅಂತಂದ್ರೆ, ಒಂದು 15 ಮುಂಚಿತವಾಗಿ ಚೆಂಡುವನ್ನ ನಾಟಿ ಮಾಡಿದ್ವಿ ಅಂತಂದ್ರೆ, ಇನ್ನು ಟೊಮ್ಯಾಟೊ ಕಾಯಿಯಾಗಿ ಹೂವಾಗಿ ಕಾಯಿಯಾಗುವ ಸಮಯಕ್ಕೆ ಚೆಂಡು ಹೂ ಆಗಿತ್ತು ಅಂತಂದ್ರೆ ಆ ಕಾಯಿ ಕುರೆಯುವ ಹುಳು ಚೆಂಡುವಿನ ಮೇಲೆ ಕೂರುತ್ತೆ, ಟೊಮ್ಯಾಟೊ ಬೆಳೆ ಮೇಲೆ ಕೂರೋದಿಲ್ಲ. ಹಾಗಾಗಿ ನಾವು ಬರೀ ಚೆಂಡುವಿನ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ನಾವು ನಮ್ಮ ಬೆಳೆಯನ್ನು ಕೂಡ ನಾವು ಕೆಮಿಕಲ್ ನಿಂದ ರಕ್ಷಿಸಬಹುದು, ಹಾಗೆ ನಮಗೆ ರೈತರಿಗೆ ಜಾಸ್ತಿ ಕೆಮಿಕಲ್ ಕೂಡ ಯೂಸ್ ಮಾಡೋದು ಬೇಕಾಗೋದಿಲ್ಲ, ನಾವು ಬರೀ ಚೆಂಡುವಿನ ಮೇಲೆ ಸ್ಪ್ರೇ ಮಾಡ್ಕೋಬಹುದಾಗುತ್ತೆ. ಇನ್ನು ನೀರನ್ನ ಹೇಗೆ ನಾವು ಕೊಡಬೇಕು ಅಂತಂದ್ರೆ, ಮಳೆಯಾಶ್ರಿತ ಬೆಳೆಗಳಲ್ಲಿ ಕೂಡ ನಾವು ಟೊಮ್ಯಾಟೊ ಬೆಳೆದು ನೋಡಿದೀವಿ. ಹಾಗಾಗಿ ನೀರಾವರಿ ಪ್ರದೇಶದಲ್ಲಿ ಮುಂಗಾರಿನಲ್ಲಿ ನಾವು ಮಳೆ ಬೀಳದೆ ಒಂದು 10-15 ದಿನಗಳ ಕಾಲ ಮಳೆ ನಮಗೆ ಆಗ್ಲಿಲ್ಲಪ್ಪ ಅಂತಂದಾಗ ಮಾತ್ರ ನಾವು ನೀರನ್ನು ಹಾಯಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ನೀರಾವರಿ ಬೆಳೆಗಳಲ್ಲಿ ಅಂದ್ರೆ ಬೇಸಿಗೆ ಸಮಯದಲ್ಲಿ ಟೊಮ್ಯಾಟೊ ಬೆಳೆಯೋದಾತಂದ್ರೆ ನಾವು ಪ್ರತಿ ದಿನಾನು ನಾವು ಡ್ರಿಪ್ ಸಿಸ್ಟಮ್ ಇತ್ತು ಅಂತಂದ್ರೆ ಪ್ರತಿ ದಿನಾನು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ನಾವು ನೀರು ಕೊಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ನೀರು ಹಾಯಿಸೋ ಪದ್ಧತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ 4-5 ದಿನಕ್ಕೆ ಒಂದು ಸತಿ ನಾವು ನೀರನ್ನು ಕೊಡಬೇಕಾಗತ್ತೆ. ಅದು ವಾತಾವರಣದ ಉಷ್ಣಾಂಶ ಆಗಿರ್ಬೋದು ಅಥವಾ ಆದ್ರತೆ ಮೇಲೆ ಅದು ಅವಲಂಬಿತವಾಗಿರುತ್ತದೆ, ಮತ್ತೆ ನಿಮ್ಮ ಭೂಮಿಯ ರಚನೆ ಮೇಲೂ ಕೂಡ ಅದು ಅವಲಂಬಿತವಾಗಿರುತ್ತದೆ. ಇನ್ನು 30 ದಿನಗಳ ನಾಟಿಯಾದ ಒಂದು 30 ದಿನಗಳ ನಂತರ ನಾವು ಟೊಮ್ಯಾಟೊ ಬೆಳೆಗೆ ಉಳಿದಂತಹ ಸಾರಜನಕ ಅಂದ್ರೆ ಯೂರಿಯಾ ಗೊಬ್ಬರನ ಅರ್ಧ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ 225 ಕೆಜಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಾರಜನಕವನ್ನ ಒಂದು ತಿಂಗಳ ನಾಟಿ ಮಾಡಿದ ಒಂದು ತಿಂಗಳ ನಂತರ ಕೊಡಬೇಕಾಗುತ್ತೆ. ರೈತರು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಮಾಡುವಂತದ್ದು ಒಂದು ಉತ್ತಮವಾದಂತ ಒಂದು ಪದ್ಧತಿಯಾಗಿರುತ್ತದೆ. ಅಂದ್ರೆ ಸಮಗ್ರವಾಗಿ ನಾವು ರೋಗಗಳಾಗಿರ್ಬೋದು ಕೀಟಗಳನ್ನಾಗಿರ್ಬೋದು ನಾವು ಸಮಗ್ರ ನಿರ್ವಹಣಾ ಪದ್ಧತಿಯಲ್ಲೇ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆಗ್ಲೇ ನಾನು ಬಲೆ ಬೆಳೆಗಳ ಬಗ್ಗೆ ಹೇಳಿದೆ, ಅಂದ್ರೆ ನಾವು ಚೆಂಡುವನ್ನು ನಾವು ಬಲೆ ಬೆಳೆಗೆ ಉಪಯೋಗಿಸ್ತೀವಿ. ಸೊ ಹೀಗಾಗಿ ನಾವು ನಾಟಿ ಮಾಡುವ ಸಮಯದಿಂದಲೇ ನಾವು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಕಡೆಗೆ ನಾವು ಜಾಸ್ತಿ ಒಲವನ್ನು ಕೊಟ್ಟರೆ ಅತಿಯಾದ ಕಡಿಮೆ ಖರ್ಚಿನಲ್ಲೇ ನಾವು ಟೊಮ್ಯಾಟೊ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿರುತ್ತದೆ. ಇನ್ನು ಈ ಸಮಗ್ರ ಕೀಟೆ ಮತ್ತು ರೋಗ ನಿರ್ವಹಣೆಯ ಪದ್ಧತಿ ಒಳಗಡೆ ಈ ಬೇವಿನ ಎಣ್ಣೆಯ ಉಪಯೋಗ ಜಾಸ್ತಿ ಆಗಿರ್ತದೆ. ಈ ಬೇವಿನ ಎಣ್ಣೆಯನ್ನ ನಾವು ಅಂದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗೋದು 300 PPM ಬೇವಿನ ಎಣ್ಣೆಯ ಒಂದು ಲಭ್ಯವಾಗುತ್ತೆ. ಇದನ್ನ ನಾವು ಅಥವಾ ನಮಗೆ 10,000 PPM ವರೆಗೂ ನಮಗೆ ಬೇವಿನ ಎಣ್ಣೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಾವು ರೈತರು ತಾವಾಗ್ಲೇ ಕೂಡ ಬೇವಿನ ಎಣ್ಣೆಯನ್ನ ತಾವು ಮಾಡ್ಕೋಬಹುದು ಬೆಳೆಗಳಲ್ಲಿ ಸಿಂಪರಣೆ ಮಾಡಕ್ಕೆ. ಈ ಬೇವಿನ ಎಣ್ಣೆನ 5 ml ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ನಾವು ಪ್ರತಿ 15 ದಿನಕ್ಕೊಮ್ಮೆ ಟೊಮ್ಯಾಟೊ ಬೆಳೆಗೆ ಕೊಡ್ತಾ ಹೋದ್ವಿಪ್ಪ ಅಂತಂದ್ರೆ ಯಾವುದೇ ತರಹದ ಜಿಗಿ ಆಗಿರ್ಬೋದು ಅಥವಾ ನಮಗೆ ರಸ ಇರುವಂತಹ ಕೀಟಗಳ ಬಾಧೆಗಳನ್ನು ನಾವು ಕಡಿಮೆ ಮಾಡ್ಕೋಬಹುದಾಗುತ್ತೆ. ಇನ್ನು ಕಾಯಿ ಕೊರೆಯ ಹುಳಕ್ಕೆ ನಾವು ಆಗ್ಲೇ ಚೆಂಡುವಿನ ಇದನ್ನ ನಾವು ಆಗ್ಲೇ ಹೇಳಿದ್ದಾಯ್ತು. ಇನ್ನು ಈ ದೇಸಿ ಆಕಳಗಳ ಯಾರ ಮನೆಯಲ್ಲಿ ಇದಾವೋ ಟೊಮ್ಯಾಟೊ ಬೆಳೆಗಾರರ ಮನೆಯಲ್ಲಿ ದೇಸಿ ಆಕಳಗಳು ಅಂದ್ರೆ ಜವಾರಿ ಆಕಳಗಳು ಯಾರ ಹತ್ರ ಇದಾವೋ ಅವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅವರೇ ಒಂದು ಉತ್ಕೃಷ್ಟವಾದಂತಹ ಒಂದು ಕೀಟನಾಶಕವನ್ನು ತಯಾರು ಮಾಡ್ಕೋಬಹುದಾಗುತ್ತೆ. ಜೈವಿಕ ಕೀಟನಾಶಕ ಅಂದ್ರೆ ತಮ್ಮ ಮನೆಯಲ್ಲಿರತಕ್ಕಂತಹ ಜವಾರಿ ಆಕಳದ ಗೋಮೂತ್ರವನ್ನ ಅವರು ಬೆಳಗ್ಗೆ ಹಿಡಿಬೇಕಾಗುತ್ತೆ. ಅದನ್ನ 1 ಲೀಟರ್ ಗೋಮೂತ್ರಕ್ಕೆ 9 ಲೀಟರ್ ನೀರನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದು ನಮಗೆ 10 ಲೀಟರ್ದು ಔಷಧ ತಯಾರಾಗುತ್ತೆ. ಈ 10 ಲೀಟರ್ ಅನ್ನ ನಾವು ಒಂದು ಸ್ಪ್ರೇ ಪಂಪ್ಗೆ ಅಂದ್ರೆ ಒಂದು ಚಾರ್ಜಿಂಗ್ ಸ್ಪ್ರೇ ಪಂಪ್ಗೆ 1 ಲೀಟರ್ನಷ್ಟು ಒಂದು ಪಂಪ್ಗೆ ಹಾಕಿಕೊಂಡು ನೀರನ್ನ ಮಿಕ್ಸ್ ಮಾಡಿ ನಾವು ಪ್ರತಿ ಒಂದು ವಾರ ಅಥವಾ ಪ್ರತಿ ಒಂದು ವಾರ ಆಗಿರ್ಬೋದು ಅಥವಾ ಒಂದು 10 ದಿನಕ್ಕೆ ಒಂದ್ ಸತಿ ಬೆಳೆ ಮೇಲೆ ಸ್ಪ್ರೇ ಮಾಡೋದಂತಂದ್ರೆ ಇದು ಯಾವುದೇ ತರಹದ ರೋಗ ಮತ್ತು ಕೀಟಗಳ ಬಾಧೆಯಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡುತ್ತೆ. ಇನ್ನು ಸಸಿ ಮಾಡಿದ ತಳಿಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಸಸಿ ನಾಟಿ ಮಾಡಿದ ಒಂದು 55-60 ದಿನಕ್ಕೆ ನಾವು ಮೊದಲನೇ ಕಟಾವನ್ನ ನೋಡ್ಕೋಬಹುದು. ಇದು ನಮ್ಮ ಬೇಸಿಗೆಯಲ್ಲಿ ಅದು ಬೇಗನೆ ಬರಬಹುದು, ಮಳೆಗಾಲದಲ್ಲಿ ಸ್ವಲ್ಪ ಡಿಲೇ ಆಗಬಹುದು, ಅಂದ್ರೆ ಹೆಚ್ಚು ಸಮಯ ತಗೋಬಹುದು, ಒಂದು 4-5 ದಿನ ಹೆಚ್ಚಿಗೆ ತಗೋಬಹುದು. ಅಂದ್ರೆ ಕಾಯಿ ಮಾಗ್ಲಿಕ್ಕೆ ನಮಗೆ ಟೆಂಪರೇಚರ್ ಅಂದ್ರೆ ಏನು ನಮಗೆ ವಾತಾವರಣದಲ್ಲಿ ಉಷ್ಣತೆ ಏನು ಸ್ವಲ್ಪ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ, ಹಾಗಾಗಿ ಒಂದು 4-5 ದಿನ ಬೆಳೆ ಹೆಚ್ಚಿಗೆ ತಗೊಳುತ್ತೆ ಕಟಾವ್ ಮಾಡ್ಲಿಕ್ಕೆ. ಅದಾದ ನಂತರ ಮೊದಲನೇ ಕಟಾವ್ ಆದ್ಮೇಲೆ ರೈತರು ನೆಕ್ಸ್ಟ್ ಕಟಾವ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಏನಾಗುತ್ತೆ ಇಳುವರಿ ಹೆಚ್ಚುತ್ತಾ ಹೋಗ್ತದೆ. ಹಾಗಾಗಿ ಗೊಬ್ಬರದ ಅವಶ್ಯಕತೆ ಬೆಳೆಗೆ ಜಾಸ್ತಿ ಇರುತ್ತೆ. ನಾವು ಹೇಗೆ ಕಟಾವು ಮಾಡ್ತಾ ಇರ್ತೀವೋ ಹಾಗೆ ಬೆಳೆಗೆ ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ರೈತರು ಈ ಗೊಬ್ಬರದ ಕೊಡೋ ಕಡೆಗೆ ಸ್ವಲ್ಪ ಹೆಚ್ಚಿನ ಒಲವನ್ನ ತಗೋಬೇಕು. ಯಾಕಂತಂದ್ರೆ ನಾವು ತಿಂಗಳಿಗೆ ಒಂದೇ ಸತಿ ಗೊಬ್ಬರವನ್ನು ಕೊಡೋದಾತಂದ್ರೆ ಬೆಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಎಲ್ಲಾ ರೈತರು ಯಾವ ತರಕಾರಿ ಬೆಳೆಯಲ್ಲಿ ಟೊಮ್ಯಾಟೊ ಬೆಳೆಯೋ ರೈತರು ಹೆಚ್ಚು ಡ್ರಿಪ್ ಅಳವಡಿಸಿಕೊಂಡು ಫರ್ಟಿಗೇಷನ್ ಅಂತ ಹೇಳ್ತೀವಿ, ಅಂದ್ರೆ ನೀರಿನ ಮುಖಾಂತರವೇ ಡ್ರಿಪ್ ನೀರಿನ ಮುಖಾಂತರ ನಾವು ವಾಟರ್ ಸಾಲಿಬಲ್ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ನಾವು ಬಳಸ್ತಾ ಹೋದ್ವಿಪ್ಪ ಅಂತಂದ್ರೆ ಗಿಡಗಳಿಗೂ ಉತ್ತಮ ಬೆಳವಣಿಗೆ ಆಗುತ್ತೆ, ಮತ್ತೆ ನಾವು ಕಡಿಮೆ ಆಳಿನ ಖರ್ಚಿನಲ್ಲಿ ಕೂಡ ನಾವು ಗೊಬ್ಬರಗಳನ್ನು ಕೊಡಬಹುದು. ಹಾಗಾಗಿ ಮತ್ತೆ ಬೆಳೆಯಲು ಕೂಡ ಉತ್ತಮ ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಅಂದ್ರೆ ಪ್ರತಿ 2-3 ದಿನಕ್ಕೆ ಒಂದ್ಸತಿ 1/2 kg ಇಂದ 1 kg ವರೆಗೆ ಗೊಬ್ಬರನ ಶೆಡ್ಯೂಲ್ ಬರುತ್ತೆ. ಅದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಶೆಡ್ಯೂಲ್ ಅನ್ನು ಕೊಡ್ತೀವಿ. ಸೊ ಹಾಗಾಗಿ ಸೊ ಬೆಳೆಯಲ್ಲಿ ಕೊಟ್ಟಿವಪ್ಪ ಅಂತಂದ್ರೆ ಒಳ್ಳೆಯ ಒಂದು ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಇನ್ನು ಇಳುವರಿಗೆ ಬಂದ್ವಿ ಅಂತಂದ್ರೆ ಟೊಮ್ಯಾಟೊ ಅಲ್ಲಿ ನಾನಾಗ್ಲೇ ಹೇಳಿದಾಗೆ ಒಂದು ಪ್ರತಿ ಹೆಕ್ಟೇರಿಗೆ ಸರಾಸರಿ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ 30 ಟನ್ ಪ್ರತಿ ಹೆಕ್ಟೇರಿಗೆ ಟೊಮ್ಯಾಟೊ ಇಳುವರಿ ಇದೆ. ಸೊ ಹಾಗಾಗಿ ರೈತರು ಅದಕ್ಕಿಂತ ಹೆಚ್ಚಿಗೆನೂ ತೆಗೆಯುವಂತ ರೈತರು ಇದಾರೆ. ಸರಾಸರಿ ನೋಡೋದಾದ್ರೆ ಒಂದು 30 ಟನ್ ಪ್ರತಿ ಹೆಕ್ಟೇರ್ಗೆ. ಇದು ನಾವು ಯಾವ ತಳಿಯನ್ನು ಹಾಕ್ತಾ ಇದೀವಿ ಅಥವಾ ನಾವು ವೆರೈಟಿಯನ್ನು ಹಾಕ್ತಾ ಇದೀವಿ ಅಥವಾ ತಳಿಯನ್ನು ಹೈಬ್ರಿಡ್ ತಳಿಯನ್ನು ಹಾಕ್ತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಾಗ್ಲೇ ಹೇಳಿದೆ ಅರ್ಕ ರಕ್ಷಾ, ಕರ್ಕ ಸಾಮ್ರಾಟ್ ಮತ್ತು ಅರ್ಕ ಅಭೇದ್. ಈ 3 ಟೊಮ್ಯಾಟೊ ತಳಿಗಳನ್ನ ನಾವು ಬೆಂಗಳೂರು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದನೂ ಕೂಡ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ನಿಮಗೆ ಮುಂಚೆನೆ ನಮ್ಮಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ನೀವು ಹೇಳಿದ್ರಪ್ಪ ಅಂತಂದ್ರೆ ಅಥವಾ ರಿಕ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನಾವು ಅದನ್ನು ತರಿಸಿಕೊಡುವಂತ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಮಾಡ್ತಾ ಇದೀವಿ. ಅಥವಾ ನಿಮಗೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಅದರದ ಕಾಂಟ್ಯಾಕ್ಟ್ ಅನ್ನು ಕೊಟ್ಟು ನೀವು ಅಲ್ಲಿಂದನೂ ಕೂಡ ಡೈರೆಕ್ಟ್ ಪರ್ಚೇಸ್ ಮಾಡ್ಕೋಬಹುದು. ಇಷ್ಟು ಟೊಮ್ಯಾಟೊ ಬೆಳೆಯ ಮಾಹಿತಿಯಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೇರೆ ತರಕಾರಿ ಬೆಳೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿಯನ್ನು ನೋಡೋಣ.
1: ಇದುವರೆಗೂ ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಡಳ್ಳಿ, ತೋಟಗಾರಿಕಾ ವಿಷಯ ತಜ್ಞರು, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತಿಕೊಪ್ಪ ಇವರು ಟೊಮೆಟೊ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ, ಇದು 90.4 FM. ನಮಸ್ಕಾರ.

ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ 1975 ತೆರೆಕಂಡ ರಾಜೇಶ್ ಕಲ್ಪನಾ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಗೀತಪ್ರಿಯ ಅವರ ಸಾಹಿತ್ಯವಿರುವಂತಹ ಬೆಳವಲ ಮಡಿಲಲ್ಲಿ ಚಿತ್ರದ ಗೀತೆ ಇದು. ನೋಟಕ್ಕೆ ನೋಟ ಮೆಸೆಯೋನೆ, ಮನಸ್ಸಿಗೆ ಮನಸ್ಸನ್ನು ಬೆಸೆಯೋನೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಮಕ್ಕಳ ಭಾಗ್ಯ ಚಿತ್ರದ ಗೀತೆ. ಇದು 1976 ತೆರೆ ಕಂಡಂತಹ ಈ ಚಿತ್ರದ ಗೀತೆ. ಓ ಗೆಳತಿ ನನ್ನಾಣೆ, ಎಂದೆಂದು ನಾನಿನ್ನ ಬಿಡಲಾರೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. 1985 ತೆರೆ ಕಂಡ ಬೆಂಕಿಯ ಬಲೆ ಚಿತ್ರದ ಈ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದ್ದು. ಗೀತೆ ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ವಿಷ್ಣುವರ್ಧನ್ ಅಭಿನಯದ ಕರುಣಾಮಯಿ ಚಿತ್ರದ ಗೀತೆ ಊರು ಹೇಗೆಂದು ಊರ ಜನರು ಹೇಗೆಂದು ಅರಿತೆ ನನ್ನ ಅಣ್ಣಯ್ಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜಕುಮಾರ್ ಕಾಂಚನಾ ಅಭಿನಯದ ಶಂಕರ್ ಗುರು ಚಿತ್ರದ ಗೀತೆ ಇದು. ಚೆಲುವೆಯ ನೋಟ ಚಂದ, ಒಲುಮೆಯ ಮಾತು ಚೆನ್ನ.

ಹತ್ತಿರ 90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯನ್ನ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಶುಭಮಂಗಳ ಚಿತ್ರದ ಗೀತೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ.

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಈ ಗೀತೆ ಪರಸಂಗದ ಗೆಡ್ಡೆ ತಿಮ್ಮ ಚಿತ್ರದ್ದು. ತೀರಾ ಏರಿ ಅಂಬರದಾಗ ನೇಸರು ನಗುತ್ತಾನಾ.

ಫೋರ್ ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯನ್ನ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಮುಂದಿನ ಗೀತೆ 1976 ಬಿಡುಗಡೆಯಾದ ಶ್ರೀನಾಥ್ ಮಂಜುಳಾ ನಟಿಸಿದ ಬಿಸುಗೆ ಚಿತ್ರದ ಗೀತೆ. ಇದು ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆಯಲೆ ಮೇಲೆ. ಈ ಒಂದು ಹಾಡಿಗೆ ಸಂಗೀತವನ್ನ ಕೊಟ್ಟಿದ್ದಾರೆ ವಿಜಯ್ ಭಾಸ್ಕರ್ ಅವರು.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1984 ತೆರೆ ಕಂಡ ಮಸಣದ ಹೂವು ಚಿತ್ರದ ಈ ಗೀತೆಗೆ ಸೂರಂ ಯಕುಂಡಿಯವರ ಸಾಹಿತ್ಯವಿದೆ. ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಗೀತೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ನನ್ನ ಪ್ರೇಯಸಿಯೇ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.